ರೇಡಿಯೋ ನಿನಾದ 90.4 ಎಫ್ಎಂ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿಕೆ ಕಡಬ ಮಾಡುವ ನಮಸ್ಕಾರಗಳು.

0: ಮಾತಾಡ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಬದ್ನೇಳು ವರ್ಷ ತುಂಬಿ ಪಂಚದ ಬೇರೆ ಹಿಡಿದು ಮಿತ್ರದ ತಿರ್ತು ಹೋದ್ದು ಎನ್ನ ಬೇರೆ ಮೊಲ್ಲು ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂತ ದೇಶ ಮಂತ್ರಿ ಮಾತಾಡಲ ಬರಲಿ ಬೊಂಡ ಬರಲಿ ಬೇರೆ ನೀನಾದ ಏನ ಕೇಳೋದಿಲ್ಲ ನಿಖಿಲ್ ಕೇಳಲಿ
1: ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ

ರಾಣಿಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಯೋಜನೆ.
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
2: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ,
1: ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ಒಂದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ತುಳು ಕಾರ್ಯಕ್ರಮ ಇತ್ತೆ. ಬಿ ಕೃಷ್ಣ ಕಾರಂತ್ ಮೇರ್ನ ಸೊರಟು ಕೆಲವು ತುಳು ಪದಕುಲಿನ ಕೇನಗ ಸುರತ ಪದನು ಬರೆಯಿನಾರ್ ಪಾಲ್ತಾಡಿ ರಾಮಕೃಷ್ಣ ಆಚಾರ್.

0: ಈತನೇಟ ಬಿ ಕೃಷ್ಣಕಾರಂತ್ ಮೇರ್ನ ಸೊರಟು ಕೆಲವು ತುಳು ಪದಕುಲಿನ ಕೇಂದರು. ಇಡಗು ಇನಿತ ತುಳು ಕಾರ್ಯಕ್ರಮ ಮುಗಿಂಡು ಎಲ್ಲದ ಕಾರ್ಯಕ್ರಮಗಳು ಕೂಡ ತಿಕ್ಕಗ ರೇಡಿಯೋ ನಿನಾದ 90.4 FM ಕೇನ್ನ ಮಾತ್ರೆಗಳ ಸೊಲ್ಮೆಲು.
1: ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನಿಗೆ 17 ವರ್ಷ ದುಮ್ಮ ಪಂಡಿತ ಬೇರೆ ಹಿಡಿದು ಮಿತ್ರದ ತಿರ್ತು ಹೋಗು ಎನ್ನ ಬೇರೆ ಮನೆ ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂತ ದೇಶ ಮಂತ್ರಿ ಮಾತೆರ್ಲ ಬರ್ಲಿ ಬೊಂಡ ಬರ್ಲಿ ಏನು ನಿನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಲಿ.
2: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
3: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
4: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
3: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: 90.4 FM. ಇನಿತ ತುಳು ಕಾರ್ಯಕ್ರಮಗು ನಿಲ್ಲಿಗ ಮಾತ ಮೊಕೆದಿಂಗಿ ಸಲ್ಮೆ. ಇನಿತ ಈ ಕಾರ್ಯಕ್ರಮಗಳು ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆಡ್ ತುಳು ಭಾಷೆ ಬೋಧನೆದ ಅವಕಾಶ ಬೊಕ್ಕ ಸವಾಲುಗಳು ಈ ಬಗ್ಗೆ ಪಾತಿರ್ವೇರೆ ಗಣನಾಥ್ ಎಕ್ಕಾರ್
1: ನಿಕ್ಲೆ ಮಾತ ಗೊತ್ತುಂಡು ಒಂಜಿಲ್ಯ ಬಾಲೆ ಯಾನು ಸುಮಾರು 15 ವರ್ಷ 5ನೇ ಕ್ಲಾಸ್ ಅರ್ದು ಫೈನಲ್ ಇಯರ್ ಡಿಗ್ರಿ ಕಡೆಯತ ಡಿಗ್ರಿ ಮುಟ್ಟ 10 ವರ್ಷ ಯಾನು ಇಂಗ್ಲಿಷ್ ಕಲ್ದೆ ಡಿಗ್ರಿ ಆದ ಬಂದಾಗ ಇತ್ತಂತ ಜಾಸ್ತಿ ಬರ್ಕೊಂಡು ಡಿಗ್ರಿ ಆದ ಬಂದಾಗ 5 ವಾಕ್ಯ ಸರಿ ಇಂಗ್ಲಿಷ್ ಬರ್ಯಾರ ಹಿಂಗೆ ಬರೋಂದಿತ್ತೀಚಿ 10 ವರ್ಷ ಕಲ್ದೆ ಇಂಗ್ಲಿಷ್ 5 ವಾಕ್ಯ ಸರಿ ಇಂಗ್ಲಿಷ್ ಬರ್ಯಾರ ಬರೋಂದಿತ್ತು ಜಪಗ ಇತ್ತಂತ ಜಾಸ್ತಿ ಬರ್ಕೊಂಡು ದಯಪಂಡ ಎಕಡೆ ಪಂಡ್ಲೆಕ್ಕ ವ್ಯಾವಹಾರಿಕ ನಿರ್ಧಾತ್ರ ಯಾನ್ ದಯಗು ನೀನು ಪಣೊಂದುಲ್ಲೇ ಪಂಡ ಒಂಜಿ ಬಾಲೆ ರಡ್ಡರೇನ ಮೂಜರೇನ 4 ವರ್ಷಡು ಅಪ್ಪೆ ಭಾಷೆನು ಅವು ಕುಂದಾಪುರ ಕನ್ನಡ ಉಪ್ಪು ಅವು ತುಳು ಉಪ್ಪು ಅವು ಕಂಕಣಿ ಉಪ್ಪು ಅವು ಬ್ಯಾರಿ ಭಾಷೆ ಉಪ್ಪು ಒವೇ ಭಾಷೆ ಉಪ್ಪು ಅವೇನು ಲೀಲಾ ಜಾಲವಾದ ಪಾತ್ರರು ಏರ್ ಲೈಕ್ ವ್ಯಾಕರಣ ಕಲ್ಪಾದ ನಮ್ಮ ವ್ಯಾಕರಣ ಕಲ್ಪಾಂಡಲ ನಂಗೆ ಪಾತ್ರ ರಾಪುಜಿ ಆಂಡ ಏರ್ಲ ವ್ಯಾಕರಣ ಕಲ್ಪ ಅಂದೆ ಏರ್ಲ ಬೋಧನೆ ಮಲ್ಪ ಅಂದೆ ಆ ಭಾಷೆನು ಲೀಲಾ ಜಾಲವಾದ ಪಾತ್ರರುಂಡು ದಾಯಗೊಂದು ಕಾರಣ ಈತೆ ಭಾಷೆ ಪಂಪಿನ ಕಾಲಿ ಭಾಷೆ ಅತ್ತವು ಜಡ ಅತ್ತವು ಅವು ಜಡ ಅತ್ತು ಭಾಷೆ ಪಂಡ ಭಾಷೆ ಅತ್ತು ಪಾತ್ರನೆಕ್ ಮಾತ್ರ ಭಾಷೆ ಪಂಪಿನ ಒಂಜಿ ಸಂಸ್ಕೃತಿ ಇಟ್ ಇಸ್ ಎ ಕಲ್ಚರ್ ಅವೇ ನಮ್ಮ ಸುರು ಅರ್ಥ ಮಲ್ತ ನೋಡು ಭಾಷೆ ರಡ್ಡು ರಚನೆ ಉಂಡು ಒಂಜಿ ಮೇಲ್ಪದರದ ರಚನೆ ಪನ್ಪ ಸರ್ಫೇಸ್ ಸ್ಟ್ರಕ್ಚರ್ ಅಂದ್ ಇಂಗ್ಲಿಷ್ ಪನ್ಪ ಮೇಲ್ಪದರದ ರಚನೆ ಒಂಜಿ ಡೀಪ್ ಸ್ಟ್ರಕ್ಚರ್ ಆಳದ ರಚನೆ ಪನ್ಪ ಮೇಲ್ಪದರದ ರಚನೆ ನಂಗೆ ದಾದ ತೋಜುನ್ ಪಂಡ ವಾಕ್ಯಲು ತೋಜುಂಡು ಶಬ್ದಲು ತೋಜುಂಡು ಅಕ್ಷರಲು ತೋಜುಂಡು ಪಾತ್ರನ ಮಾತ್ರ ತೋಜುಂಡು ಆಂಡ ಆಳದ ರಚನೆ ದಾದ ತೋಜುನ್ ಪಂಡ ಕಲ್ಚರ್ ತೋಜುಂಡು ಒಂಜಿ ಕಲ್ಚರ್ದ ಮುಖಾಂತರ ಸಂಸ್ಕೃತಿದ ಮುಖಾಂತರ ಭಾಷೆನ ಪಾತ್ರನ ಮಾತ್ರ ಆ ಭಾಷೆ ಲೀಲಾಜಾಲವಾದ ಬರ್ರೆ ಸಾಧ್ಯ ಕಲ್ಚರ್ ಉಪ್ಪಂಡ ಭಾಷೆ ಪಾತ್ರನ ಲೀಲಾಜಾಲವಾದ ಬರ್ಪುಜಿ ನಂಗೆ ಇಂಗ್ಲಿಷ್ ದಾಯ ಬರ್ಪುಜಿ ಪಂಡ ನಮ್ಮ ಕಲ್ಚರ್ ಮುಖಾಂತರ ಪಾತ್ರ ಜಾವೇನು ಅವು ಸಂಸ್ಕೃತಿಗಳ ಐಕ್ಲ ಸಂಬಂಧನೇ ಇಜ್ಜಿ ನಮ್ಮ ಸಂಸ್ಕೃತಿಗಳ ಐಕ್ಲ ಸಂಬಂಧನೇ ಇಜ್ಜಿ ಅಂಚಾದ ಒಂಜಿ ಭಾಷೆನು ಶೈಕ್ಷಣಿಕ ಭಾಷೆ ಎಂದು ದಾಯ ಮಲ್ಪಡು ಪಂಡ ತುಳು ಉಪ್ಪಡು ಕೊಂಕಣಿ ಉಪ್ಪಡು ಬ್ಯಾರಿ ಭಾಷೆ ಒಪ್ಪಡು ದಾಯ ಪಂಡ ಅಗತ್ಯದಾದ ಪಂಡ ಸುರುಟು ಆ ಸಂಸ್ಕೃತಿನ ಒರಿಪಡುಂದ ಅಂಡ ಇತ್ತದ ಕಾಲೋಡು ಇತ್ತದ ಸಂದರ್ಭಡು ಅವೇನು ಶೈಕ್ಷಣಿಕ ಭಾಷೆ ಅದ್ಲ ಮಲ್ಪುನಂಚಿನ ಅಗತ್ಯ ಉಂಡು ಒಂದು ಬಾರಿ ಬಾರಿ ಅಗತ್ಯ ಅವಿನ ಶೈಕ್ಷಣಿಕ ಭಾಷೆ ಆದ ಮಲ್ಪುನ ಅಗತ್ಯ ಉಂಡು ದಯಪಂಡ ಸಂಸ್ಕೃತಿನ ಉರಿಪು ನಂಚಿನ ಅಗತ್ಯ ನಂಗೆ ಮನಸ್ಸುಂಡುಂದ ಅಂಡ ಖಂಡಿತವಾದ್ಲ ಇತ್ತೆ ಇತ್ತದ ಕಾಲ ಅಂದ ಅಂಡರ್ಲೈನ್ ಮಲ್ತೊಂದು ಬಂದ ದುಂಬಾಂಡ ಅಗತ್ಯ ಇತ್ತು ದಯಪಂಡ ಲೀಲಾಜಾಲವಾದ ಪಾತ್ರೊಂದಿತ್ತ ನಾಟಕ ಇತ್ತು ಯಕ್ಷಗಾನ ಇತ್ತು ಬೇತ ಇತ್ತು ಐತ ಮೂಲಕ ಅವನ ಔಪಚಾರಿಕವಾಗಿ ನಂಚಿನ ಒಂಜಿ ಶಿಕ್ಷಣ ತಿಕೊಂದಿತ್ತು ನಂಗೆ ಅಂಡ ಇತ್ತೆ ಆ ರೀತಿದ ಸಾಧ್ಯತೆಗಳು ಬಾರಿ ಕಡಿಮೆ ಒಪ್ಪು ನಡೆದಾತ್ರ ಶೈಕ್ಷಣಿಕ ವ್ಯವಸ್ಥೆಗೆ ಒಂಜಿ ಭಾಷೆನ ಕನ್ನಡ ಅಂಚಾದೊಪ್ಪನಾಗ ತುಳುನು ಖಂಡಿತವಾದ್ಲ ಒಂಜಿ ಶೈಕ್ಷಣಿಕ ಭಾಷೆ ಅದು ಅನುಷ್ಠಾನ ಮಲ್ಪನಕ್ಕೆ ನಮ್ಮ ಮಾತ ಪುರ್ಮುನ ಅಗತ್ಯ ಉಂಡು ಪಂಪಿನ ಒಂಜಿ ಪ್ರಶ್ನೆ ರಡ್ನೆ ಒಂಜಿ ಭಾಷೆದ ರಚನೆ ಏ ಫಲ ಸಾಹಿತ್ಯಿಕ ಭಾಷೆ ಒಪ್ಪಡು ವ್ಯಾವಹಾರಿಕ ಭಾಷೆ ಒಪ್ಪಡು ಸಾಂಸ್ಕೃತಿಕ ಭಾಷೆ ಒಪ್ಪಡು ಒಂಜಿ ರಚನೆ ಶೈಕ್ಷಣಿಕ ಪಠ್ಯದ ಉಲೈ ಬತ್ತಿ ಬಕ್ಕ ಅವು ಹೆಚ್ಚು ಆಳವಾದ ಆವೆರೆ ಸಾಧ್ಯ ಆಪಡು ಇಜಿಂದ ನಮ್ಮ ಪಾತ್ರೊಂದು ಪಾತೆ ಪಾತ್ರನ ಭಾಷೆ ಪಾತ್ರನ ಭಾಷೆಗಳ ಶೈಕ್ಷಣಿಕ ಭಾಷೆಗಳ ವ್ಯತ್ಯಾಸ ಉಂಡು ಪಾತ್ರನ ಭಾಷೆಗಳ ಆಡಳಿತಾತ್ಮಕ ಭಾಷೆಗಳ ವ್ಯತ್ಯಾಸ ಉಂಡು ನೀನು ನಮ್ಮ ತಿರಿಯ ನೋಡಾಪಣ ಅಂಚಾದಪ್ಪನಾಗ ಆಡಳಿತಾತ್ಮಕ ವ್ಯಾವಹಾರಿಕ ಬಕ್ಕ ಶೈಕ್ಷಣಿಕ ಭಾಷೆಯಾದ ತುಳುನು ನಮ್ಮ ದೇವಡುಂದಾಣ ಅವನ ಪಠ್ಯೋಡು ಅಳವಡಿಕೆ ಮಲ್ಪನಂಚಿನ ಒಂಜಿ ಅನಿವಾರ್ಯತೆ ಉಂಡು ಪನ್ಪಿನೆಲ್ಲ ಯಾನ್ ಮೂಲ ಪನ್ನೊಂದುಲ್ಲೆ ಅಂಚಾದ ಭಾರಿ ಅಗತ್ಯವೇ ನಮ್ಮ ತೂರ ಸಾಧ್ಯ ಮುಜಿನಾದ ಒಂಜಿ ಭಾಷೆಗೆ ಒಂಜಿ ಶಾಸ್ತ್ರೀಯ ಸ್ವರೂಪ ಬರಡುಂದಾಂಡ ಒಂಜಿ ಐದು ದುಮ್ಮ ಮೈಂಡ್ ಸೆಟ್ ದ ಬಗ್ಗೆ ಪಾತ್ರ ಯೋಚನಾ ಕ್ರಮ ಮೈಂಡ್ ಸೆಟ್ ಬಂಡ ಯೋಚನಾ ಕ್ರಮ ಯಾನು ಎಂಚ ಯೋಚನೆ ಮಲ್ಪು ಅಂಚೆ ಎನ್ನ ಪ್ರತಿಕ್ರಿಯೆ ಒಪ್ಪುಂಡು ಎದುರು ಕುಳಿನಾರ ಎಡ್ಡೆಂದು ಯೋಚನೆ ಮಲ್ತಂಡ ಆರ್ನ ಒಟ್ಟುಗೆ ಎನ್ನ ಪ್ರತಿಕ್ರಿಯೆ ಎಡ್ಡಪ್ಪುಂಡು ಆರು ಹಾಳೆಂದು ಯೋಚನೆ ಮಲ್ತಾಡ ಆರ್ನ ಎದುರುಡು ಎನ್ನ ಪ್ರತಿಕ್ರಿಯೆ ಅಂಚೆನೆ ಒಪ್ಪುಂಡು ನಮ್ಮ ಯೋಚನಾ ಕ್ರಮ ಮೈಂಡ್ ಸೆಟ್ ಬಹಳ ಮುಖ್ಯ ಆಪುಂಡು ಎತ್ತೋ ಸಂದರ್ಭ ಹಿಂಗೆ ಗೊತ್ತಿತ್ತು ಇಂಗ್ಲಿಷ್ ಪಂಡ ಹಿಂಗೆ ಭಾರಿ ಕಷ್ಟ ಸತ್ಯವನ್ಪ ಹಿಂಗೆ ಡಿಗ್ರಿ ಮುಟ್ಟಲ್ಲ ಬಹುಶಃ 5ನೇ ಕ್ಲಾಸ್ ಇರ್ದು ಡಿಗ್ರಿ ಮುಟ್ಟಲ್ಲ ಇಂಗ್ಲಿಷ್ ಇಡು ಲಾ ಜಾಸ್ತಿ ಮಾರ್ಕ್ ತೆಗೆದಿನ ಬಂಡ 51 ಐದು ಜಾಸ್ತಿ ಮಾರ್ಕ್ ತೆಗೆದು ಜಂಕ್ ಬಾಕಿ ಡೇಟ್ ಪೂರ 89, 91, 92 ತಿಕ್ಕದಿನ ಉಂಟು ಬೇತೆ ಎಕನಾಮಿಕ್ಸ್ ಉಡುಪು ಬಾಕಿ ಸಬ್ಜೆಕ್ಟ್ ನಡೆ ಬರೋ ಉಪ್ಪು ಇಂಗ್ಲಿಷ್ ತಿಕ್ಕದಿನೇ ಇಜ್ಜಿ ದಾಯ ಕಾರಣ ಪಂಡ ಇಂಗ್ಲಿಷ್ ಕಷ್ಟ ಪನ್ಪಿನ ಎನ್ನ ತರಕ್ಕೆ ಪೋದು ಬಿಡ್ತು ಎನ್ನ ಮನಸ್ಸಿಗೆ ಪೋದು ಬಿಡ್ತು ಒಂಜಿ ರೀತಿದ ಕೀಳರಿಮೆ ಎಂಕ್ ಪಂಡ ಇಂಗ್ಲಿಷ್ ಎಂಕ್ ಬರ್ಪುಜಿ ಇಂಗ್ಲಿಷ್ ಎಂಕ್ ಕಲ್ಪರ ಸಾಧ್ಯ ಇಜ್ಜಿ ಈ ರೀತಿ ಅಂಚಿನ ಒಂಜಿ ಕೀಳರಿಮೆ ಎನ್ನ ಮನಸ್ಸು ತವುಲ ಇತ್ತು ಆ ಕೀಳರಿಮೆ ದಾದ ಮಲ್ತು ಒಂದು ಇತ್ತು ಪಂಡ ಏತು ಓದುಂಡಲ ನೆನಪಾಪುಜಿ ಏ ಐ ಆ ಭಾಷೆಗಳ ಎಂಕ್ಲ ಒಂಜಿ ಅಂತರನು ದಿವೊಂದಿತ್ತು ಪರಿಣಾಮ ದಾದ ಅಂಡ್ ಪಂಡ ಇಂಗ್ಲಿಷ್ ಎನ್ನ ಅಂತರಂಗಗು ಪೊಗ್ಗರೆ ಸಾಧ್ಯ ಆಯ್ಚಿ ಒಂದು ಒಂಚಿ ಅಂಡ ಯಾನೇಪ ರಿಸರ್ಚ್ಗೆ ಬರ್ತಾನ ಸಂಶೋಧನೆಗೆ ಬರ್ತಾನ ಅಪಗ ಎನ್ನ ಸಂಶೋಧನದ ವಿಷಯ ತುಳುನಾಡದ ಜನಪದ ಆಟಗಳು ತುಳುನಾಡದ ಗೊಬ್ಬುಲು ಐಕ್ ಬೋರ್ಡ್ ಆಯ್ನ ಪುಸ್ತಕ ಇಂಗ್ಲಿಷ್ ಜೊಪ್ಪುನ್ ಜಾಸ್ತಿ ಅಪ್ಪ ಕನ್ನಡೋಡು ಜಾಸ್ತಿ ಪುಸ್ತಕಗಳು ಬೈಜಿ ಆ ಕಾಲೋಡು ಸಂಪತ್ತೈನ ಇಸ್ವಿಡ ಆ ಕಾಲೋಡು ಕನ್ನಡೋಡು ಜಾಸ್ತಿ ಪುಸ್ತಕಗಳು ಬೈಜಿ ಅಪಗ ಏನ ಅನಿವಾರ್ಯವಾದ ಇಂಗ್ಲಿಷ್ ಪುಸ್ತಕ ಓದೋದೇ ಆಂಡ್ ಫಾರಿನ್ ಪುಸ್ತಕಗಳನ್ನು ಇಂಗ್ಲಿಷ್ ಪುಸ್ತಕಗಳನ್ನು ಓದೋಣೆ ಆಂಡ್ ಅಪ್ಪಗೆ ಹೆಂಗ್ ಗೊತ್ತಾಂಡ್ ಎಂಚಿನ ಪಂಡ ಇಂಗ್ಲಿಷ್ ಈತು ಸುಲಭ ಅಂದ್ ಹೆಂಗ್ ಗೊತ್ತು ಜೀಂದ್ ಏತು ಪೊರ್ಲದ ಭಾಷೆ ಏತು ಸುಲಭ ಉಂಡು ಕಮ್ಯುನಿಕೇಶನ್ ಅಥವಾ ಸಂವಹನ ಮಲ್ಪರೆ ಏತು ಸುಲಭದ ಭಾಷೆ ಪಂತಿನ ಅರ್ಥ ಅಂಡ್ ಐದು ಬೊಕ್ಕ ಇಂಗ್ಲಿಷ್ ದಯಪಂಡ ಆ ಭಾಷೆ ಹೆಂಕ್ ಮುಟ್ಟ ಬತ್ತಂಡ್ ಅಂದ ಹೇಗೂ ಪಂತ ಪಂಡ ತುಳುಕುಲ ಒಂದುವೇ ಸ್ಥಿತಿ ಉಂಡು ಎತ್ತೋ ಜನ ಎತ್ತೋ ಜನಕ್ಲೆಗೆ ಕೆಲವು ವಿಚಾರ ಗೊತ್ತುಜ್ಜಿ ಅವು ದಾರ ಗೊತ್ತುಜ್ಜಿ ಪಂಡ ತುಳು ಸಾಹಿತ್ಯ ಸಂಸ್ಕೃತಿ ತುಳು ಭಾಷೆದ ಇತಿಹಾಸ ಎಂಚಿನ ಪಂಪಿನ ಸ್ಪಷ್ಟ ಕಲ್ಪನೆ ಇಜ್ಜಿ ಆ ಸ್ಪಷ್ಟ ಕಲ್ಪನೆ ಬತ್ತನಂದಾಂಡ ತುಳುನು ದಾಯಗ ಕಲ್ಪಾವುಡು ಪಂಪಿನ ಅಗತ್ಯತೆ ನಂಕ್ ಮನವರಿಕೆ ಆಪುಂಡು ಉರೀ ಕವಿ ಇತ್ತೆ ತುಳುನಾಡದ ತುಳುಟು ಬರೆತಿನ ಕವಿ ಭಾಗವತೋ ಪಂಪಿನಂಚಿನ ಒಂದು ಕಾವ್ಯ ನಿಕ್ಲೆ ಮಾತ ಗೊತ್ತುಂಡು ತುಳುಕ್ಕು ತುಳುಟು ಪ್ರಾಚೀನವಾಯಿನ ಕಾವ್ಯಲುಂಡು ಇತ್ತೇನೆ ವರ್ಮಪತ್ ಕಾವ್ಯಲು ಸಂಶೋಧನೆ ಆತಂಡು ಸಂಶೋಧನೆ ಆವಂದಿನ ಎತೋ ಕಾವ್ಯಲುಂಡು ತುಳು ಲಿಪಿಟ್ ಬರತಿನ ಸುಮಾರು 3000 ಬರವಲುಂಡುಗೆ ತುಳು ಲಿಪಿಟ್ ಬಂಡ ತುಳುತ್ತವು ತುಳು ಲಿಪಿ ಮಾತ್ರ ಉಪಯೋಗ ಮಾಡಿದ್ರೆ ಅವು ಮಲಯಾಳ ಉಪ್ಪು ಅವು ಕನ್ನಡ ಉಪ್ಪು ಅವು ಬೇತ ಬೇತ ಭಾಷೆಗೆ ಉಪ್ಪು ಸಂಸ್ಕೃತ ಉಪ್ಪು ಒವೇ ಉಪ್ಪು ಲಿಪಿ ಮಾತ್ರ ತುಳು ಅಂಚ ತಪ್ಪನಾಗ ತುಳು ಲಿಪಿಟ್ ಬರತಿನ ಎತೋ 3000 ಬರವಲುಂಡುಗೆ ಅಂಚ ಐತು ಒಂಜಿ ಕಾವ್ಯ ಭಾಗವತ ಯಾನ್ ದಾಯಗು ನೇನು ಪಂಡ ಬಂಡ ತುಳುಕು ಒಂಜಿ ಪ್ರಾಚೀನ ವಾಯಿನಂಚಿನ ಒಂಜಿ ಕಾವ್ಯ ಪರಂಪರೆ ಒಂಜಿ ಸಾಹಿತ್ಯ ಪರಂಪರೆ ಉಂಡು ಪಂಪಿನ ನಂಕ್ ಮಾತ ಗೊತ್ತುಬೋಡು ಒಂದು ಬಹಳ ಅಗತ್ಯ ಎಷ್ಟೋ ಜನಕ ಗೊತ್ತುಜಿ ತುಳುಕು ಒಂಜಿ ಪ್ರಾಚೀನ ವಾಯಿನಂಚಿನ ಒಂಜಿ ಕಾವ್ಯ ಪರಂಪರೆ ಉಂಡು ಪಂಪಿನ ಎಷ್ಟೋ ಜನಕ್ ಗೊತ್ತುಜ್ಜಿ ಐತು ಒರಿ ಕವಿ ಭಾಗವತ ಬರೆದಿನಂಚಿನ ವಿಷ್ಣು ತುಂಗೆ ಎಂದ್ ವಿಷ್ಣು ತುಂಗೆ ತುಳು ಭಾಗವತ ಅಂದ್ ಬರತೆ ಅರುಣಾಬ್ಜೆ ಕೊಡವೂರ್ದ ನಮ್ಮ ಕೊಡವೂರ್ದ ಅರುಣಾಬ್ಜೆ ಮಹಾಭಾರತ ಕವಿಯನ್ನು ಬರತ್ತೆ ಈ ಭಾಗವತ ಕವಿ ದಾರ ಬಂತೆ ಬಂಡ ತೂ ಬೆಂಕಿ ಅಂತ ಕನ್ನಡರು ಲೆಪ್ಪ ನಮ್ಮ ಬೆಂಕಿ ಫಯರ್ ಇಂಗ್ಲಿಷ್ ವೈನ್ ಇಂದ ಅವೇನು ಸಂಸ್ಕೃತೋಡ ಬಂತೇರು ಆಯ್ದಾದ ಬಂತೆ ಬಂಡ ಕನ್ನಡೋಡ ಬೆಂಕಿ ಬನ್ಪಾರು ಸಂಸ್ಕೃತೋಡ ವೈನಿ ಬನ್ಪಾರು ಇತ್ತಕ್ಕ ತುಳುಟು ತೂ ಒಂದು ಬನ್ಪ ಈತು ವ್ಯತ್ಯಾಸ ಬುಂಡ ಸಂಸ್ಕೃತೋಡ ಬರೀ ಸಾತಗೆ ಮಲ್ಲದಾಯಗ ಅವಡು ಈ ಪ್ರಶ್ನೆಕೇನ್ವೆ ಸಂಸ್ಕೃತೋಡು ಬರೀ ಸಾತಗ ಮಲ್ಲದಾಯಗ ಅವಡವು ಐತಲ ಐತ ರಚನೆ ಚೇಂಜ್ ಆಪುಂಡ ಆ ತೂತ ಶಾಖ ಸಂಸ್ಕೃತೋಡು ಬರೀ ಸಾತಕ್ಕೆ ಜಾಸ್ತಿ ಆಪುಂಡ ಇಂಗ್ಲಿಷ್ ಇಟ್ಟು ಬರೀ ಸಾತಕ್ಕೆ ಜಾಸ್ತಿ ಆಪುಂಡ ಅಂದ್ರೆ ಸುಮಾರು 200 ಆ ಪ್ರಶ್ನೆಕೇನು ಎದೇ ಪ್ರಶ್ನೆಕೇನು ಪಂಡ ಬಹುಶಃ ಅಪಗಾಯ ತುಳುಟು ಬರೆಯಾಗ ಎತ್ತೋ ಜನ ಒಂದು ರೀತಿ ಅಸ್ಪೃಶ್ಯತೆ ತೂದು ಪೋಡು ಒಂದು ರೀತಿ ದೂರ ದೀದು ಪೋಡು ಆ ಕಾರಣ ಗಾತ್ರ ಆ ಪ್ರಶ್ನೆ ಏನ್ಕೇನುವೆ ಅಂಚಾದಪ್ಪನಾಗ ಯಾನ ದಾಯಗು ನೇನು ಪನೊಂದುಲ್ಲ ಪಂಡ ಸುರೂಟು ನಮ್ಮ ಮನಸ್ಸುಡುಪ್ಪು ನಂಚಿನ ತುಳುತ್ತ ಬಗೆಗಿನ ಅಸ್ಪೃಶ್ಯತೆ ಭಾವನೆ ಒಪ್ಪಡು ಅತ ತುಳುತ್ತ ಬಗೆಗುಪ್ಪು ನಂಚಿನ ಒಂಜಿ ಸೀಮಿತ ಭಾವನೆ ದೂರ ಮಲ್ಪು ನಂಚಿನ ಅಗತ್ಯ ಉಂಡು ಸೀಮಿತ ಭಾವನೆ ದಾಯ ಪಂಡ ಪಂಡ ನಂಕ್ ಐತ ಆಳ ಅಗಲ ಗೊತ್ತುಜ್ಜಿ ಅವೇ ನನ್ ಪನೊಂದುಲ್ಲ ಅಂಚಾದಪ್ಪನಾಗ ಒಂಜಿ ಪ್ರಾಚೀನ ಶಾಸ್ತ್ರೀಯವಾಯಿ ನಂಚಿನ ಒಂಜಿ ಕ್ಲಾಸಿಕಲ್ ಹಿನ್ನೆಲೆ ತುಳುಕುಂಡು ಪಂಪಿನೇನು ನಮ್ಮ ಎನ್ನುಡು ಸುರುಟು ದಾಯ ಪಂಡ ಐತನೇ ಆಯ್ನ ಒಂಜಿ ಲಿಪಿ ಇತ್ತು ಇತ್ತ ಎತ್ತೋ ಭಾಷೆಲೆಗೆ ಲಿಪಿ ಇಜ್ಜಿ ಮಲಮಲ್ಲ ಭಾಷೆಲೆಗೆಲ್ಲ ಲಿಪಿ ಇಜ್ಜಿ ನಮ್ಮ ತೂಪ ಎತ್ತೋ ಭಾಷೆಲ ಇತ್ತ ಎತ್ತೋ ಭಾಷೆಲೇ ಎತ್ತೋ ಭಾಷೆಲು ಬೇತ ಲಿಪಿ ಲೇಟ್ ಬರಪಿನೇನ್ ತೂಪ ಮಲಮಲ್ಲ ಭಾಷೆಲೇನೆ ಅಂಡ ತುಳುಕು ಐತನೇ ಆಯ್ನ ಒಂಜಿ ಲಿಪಿ ಇತ್ತಿನೇನು ನಮ್ಮ ತೂವೆರ ಸಾಧ್ಯ ಅಂಚಂದಿ ಆ ಲಿಪಿನೇ ಇತ್ತ ಪತ್ತೋಡ ಪಂಪಿನ ಪ್ರಶ್ನೆ ಬುಡ್ಚಿ ಐತ ಬಗ್ಗೆ ಬಹಳ ಸ್ಪಷ್ಟವಾದ ಪಂಡ್ರ ಸಾಧ್ಯ ಉಂಟು ದಯ ಪಂಡ ಒಂಜಿ ಸಾಂಕೇತಿಕವಾದ ಜೋಕ್ಲೆ ಕಲ್ಪಾವಳಿ ಅತ್ತಂದ ಇತ್ತು ನಮ್ಮ ಕನ್ನಡ ಲಿಪಿನು ತುಳು ಲಿಪಿಯಾದ ಬಳಕೆ ಮಲ್ತುಂದುಲ್ಲ ಅವೇ ಲಿಪಿನ ಮುಂದುವರಿಟ್ಟಿನ ದಾಲ ತಪ್ಪು ಇಜ್ಜಿ ದಯ ಪಂಡ ಕೂಡ ಒಂಜಿ ಹೊಸ ಲಿಪಿ ಕಲ್ತದ ಅವೇನ್ ಕಲ್ಪ ಅದ ಐಟು ಜೋಕುಲ್ ಕಲ್ತದ ಅವೇನನ್ನು ಅನಗ ಅವು ಬಹಳ ಕಷ್ಟದ ಕೆಲಸ ಆ ಸುಲಭದ ಕೆಲಸ ಅತ್ ಎತ್ತೋ ಜನಕ ಪಂಡ ಅರ್ಥ ಆಪುಜಿ ದಯ ಪಂಡ ಐದು ದಾತ್ರ ತುಳು ಭಾಷೆದ ಬೆಳವಣಿಗೆ ತೊಂದರೆ ಆಪುಡತ್ತಂದೆ ಬೇತೆ ಆಪುಜಿ ಅಂಚಾದಪ್ಪನಾಗ ಒಂಜಿ ಲಿಪಿ ಇತ್ತು ಈ ಭಾಷೆಗೆ ಪ್ರಾಚೀನವಾಯ ಕಾವ್ಯ ಪರಂಪರೆ ಇತ್ತುಂಡು, ಒಂಜಿ ಸಾಹಿತ್ಯ ಪರಂಪರೆ ಇತ್ತುಂಡು. ಅವು ಭಾಗವತ ಕಾವ್ಯವು ಉಪ್ಪು, ಅರುಣಾಬ್ಜನ ಮಹಾಭಾರತ ಕಾವ್ಯ ಉಪ್ಪು, ದೇವಿ ಮಹಾತ್ಮೆಯ ಉಪ್ಪು, ಅಥವಾ ಕರ್ಣಪರ್ವ ಉಪ್ಪು, ರಾಮಾಯಣ ಕಾವ್ಯ ಉಪ್ಪು, ಒಂದು ಮುಂಚಿನ ಕಾವ್ಯಗಳು ಪೂರ ತುಳು ಬೈದುಂಡು, ತುಳು ಭಾಷೆಯಡು ಬೈದುಂಡು. ಅಂಚ ಅದುಪನಗ ಐತ ಕಲ್ಪನೆ ನಂಕು ಬೋಡು. 15-14 ಶತಮಾನಡು ಐದು ಪಕ್ಕ ದುಮ್ಮು ಬನ್ನಗ ವಾದಿರಾಜರು ಗೊತ್ತುಪ್ಪು ನಿಕಲಗೆ ವಾದಿರಾಜ ಸ್ವಾಮಿಲು ಆರು ಕೀರ್ತನನ್ನು ತುಳು ಬರೀತಾರೆ, ತುಳು ಕೀರ್ತನೆ ಬರೀತಾರೆ. ನಾನು ಉಲ್ಲೇಖ ಮಲ್ಪೊಡೆ ಹಾಕೊಂಡು ದಯಾಪಂಡ ಸ್ವಾಮಿಲು ಇತ್ತಲ ಉಡುಪಿದ ಮಠತ್ತ ಸ್ವಾಮಿಲು ಸೈನು ಸಹಿ ಪಾಡನು ತುಳು ಭಾಷೆಡು, ಇತ್ತಲ ಕ್ಲವೇ ತುಳು ಭಾಷೆಡೆ ಸೈನ್ ಪಾಡು, ಬೇತ ಭಾಷೆಡು ಪಾಡುಜಾರು, ತುಳು ಹುಟ್ಟಾಕಲ ಪುದರ್ಂದು ಸೈನ್ ಪಾಡುವೇರು. ಅಂಚಾದ ಉಪ್ಪನಗ ವಾದಿರಾಜರು ಆರು ತುಳು ಭಾಷೆಡೆ ಕೀರ್ತನೆ ಬರೆಯರು. ನಿಮಗೆ ಕೊಡಂಜಿ ಬಹಳ ಇಂಟ್ರೆಸ್ಟಿಂಗ್, ಬಹಳ ಆಸಕ್ತಿದಾಯಕವಾಯ ನಂಜಿನ ವಿಷಯದಾದ ಪಂಡ 14ನೇ ಶತಮಾನಡು ರತ್ನಾಕರ ವರ್ಣಿ ಕಾವ್ಯ ಬರೆಪೆ ಭರತೇಶ ವೈಭವ ಅನ್ನೋ ಕಾವ್ಯ. ಆ ಕಾವ್ಯ ತನ್ನ ಕಾವ್ಯ ಎತ್ತು ಪೊರ್ಲುಂಡು ಒಂದು ಪಂಪಿನೇನು ಆಯ ದಾದ ಪಂಪೆ ಬಂಡ ಅಯ್ಯ ಚೆನ್ನ ದುದೆನೆ ಕನ್ನಡಿಗರು ರಯ್ಯ ಮಂಚದಿ ಎನೆ ತೆಲುಗರು ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಮೈ ಉಬ್ಬಿ ಹೇಳಬೇ ಕಣ್ಣ. ನನ್ನ ಕಾವ್ಯ ಹೇಗಿರಬೇಕು ಅಂತೇಳಿದ್ರೆ ಅಯ್ಯಯ್ಯ ಚೆನ್ನ ದುದೆನೆ ಕನ್ನಡಿಗರು, ಕನ್ನಡಿಗರು ಹೇಳಬೇಕಂತೆ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಕಾವ್ಯ, ನನ್ನ ಕಾವ್ಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಬೇಕು. ರಯ್ಯ ಮಂಚದಿ ಎನೆ ತುಳುಗರು, ತೆಲುಗರು ಹೇಳಬೇಕಂತೆ ರಯ್ಯ ಮಂಚ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ. ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಅಯ್ಯಯ್ಯ ಏತು ಪೊರ್ಲುಂಡು, ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಅಯ್ಯಯ್ಯ ಏತು ಪೊರ್ಲುಂಡು ಅಂತ ತುಳುವರು ಹೇಳಬೇಕಂತೆ ಪಂಡೆ ಅಂತ. ಹಾಗೂ ನೀನು ಪಣೊಂದುಲ್ಲ ಪಂಡ ತುಳುಕುಂಜಿ ಪ್ರಾಚೀನವಾಯನ ಇತಿಹಾಸ ಉಂಡು. ನಿಖಿಲ ಮಾತು ಗೊತ್ತುಪ್ಪು ದ್ರಾವಿಡ ಭಾಷೆ ಸುರೂಟು ಸ್ವತಂತ್ರವಾಯನಂಚಿನ ಭಾಷೆ ತುಳು. ಅಂಚಾದ ಪುನಗ ಇಡೀ ದ್ರಾವಿಡ ಭಾಷೆಡೆ ಅತ್ಯಂತ ಪ್ರಾಚೀನವಾಯನಂಚಿನ ಒಂದು ಇತಿಹಾಸ ಇತ್ತಂಡ ತುಳು ಭಾಷೆಡು. ಅವು ವಿದ್ವಾಂಸರು ಒಪ್ಪುವರು, ಬೇತಹರ್ಲ ಪನ್ನಡುಂದಿದ್ದು ವಿದ್ವಾಂಸರು ಒಪ್ಪುವರು ಹೆಂಚಿನ ಬಂಡ ಸುರೂಟು ದ್ರಾವಿಡ ಪಂಪಿನಂಚಿನ ಒಂದು ಭಾಷೆಡು ಸುರೂಟು ಪ್ರತ್ಯೇಕವಾಯನ ಭಾಷೆನೇ ತುಳು. ಅಂಚಾದ ಪುನಗ ಅದಕ್ಕೊಂದು ಪ್ರಾಚೀನ ಇತಿಹಾಸ ಉಪ್ಪುನೇನು ನಮ್ಮ ಒಪ್ಪಿಯೋಡು ಅನ್ನ ಉದ್ದೇಶದಾದ ಪಂಡ ನಿಖಿಲ ಪಂಪಿನ ಉದ್ದೇಶದಾದ ಪಂಡ ಆಯ್ತ ಅಗತ್ಯತೆ ಮನವರಿಕೆ ಆವಡುಂದಂಡ ತುಳುತ ಬೋಧನದ ಅಗತ್ಯತೆ ಮನವರಿಕೆ ಆವಡಂದ ಆ ಭಾಷೆದ ಶಕ್ತಿದ ಅರಿವು ನಂಕಾವಡು, ಆ ಭಾಷೆದ ಶಕ್ತಿದ

ಕ್ರೈಸ್ತಗೀತೆ ಬರೆಯರು ಐದು ಪಕ್ಕ ತುಳುಟು ದುಂಬುಲ ಪಠ್ಯ ಪಠ್ಯರಚನೆ ಮಲ್ತಾರೆ ಒಂದು ಬಹಳ ಮುಖ್ಯ ತುಳುಟು ಪಠ್ಯರಚನೆ ಮಲ್ದಾರಕಲು ತುಳು ಪಠ್ಯರಚನೆ ಕ್ರೈಸ್ತ ಮಿಷನರ್ ಅಕಲು ಮಲ್ದಾರೆ ತುಳು ಕಲ್ಪಾವಡು ಬಂಪಿನ ಅವನಿ ಕಲ್ಪನೆ ಅಕಲೆ ದುಂಬೆ ಇತ್ತಿನ ನಮ್ಮ ತುವರ ಸಾಧ್ಯ ನಂಕಿಂತ ಇಂಚೋ ಎರಡು ಸಾವಿರದ ಪತ್ತೆಗೆ ಬತ್ತಿನ ಇರ್ತಾಂದಲ್ಲ ಅವ್ರು ದುಂಬೆ ಇತ್ತಿನ ನಮ್ಮ ತುವರ ಸಾಧ್ಯ ಅಂಚಾದಪ್ಪನಾಗ ಮಿಷನರಿ ದಕ್ಕಲು ಆ ಕಲ್ಪನೆ ಸುರುಟೆ ಕೊಡ್ತಾರೆ ಸಾವಿರದ ಎರಡುನೂರ ಐವತ್ಮೂಜರದ ಬೊಕ್ಕ ಇನ್ನೊಂದು ತುವರ ಸಾಧ್ಯ ನಮ್ಮ ತುಳುಟು ಬೊಡಾಯನಾಥ್ ಬರತಿನ ನಮ್ಮ ತುವರ ಸಾಧ್ಯ ತುಳುತ್ತ ವಿಷಯದ ಬಗ್ಗೆ ಸಂಶೋಧನೆ ಮಾಡಿದೆ ತುಳುತ್ತ ಪಾರ್ಧನ ದೇವಿಲ್ ವರ್ಷಿಪ್ ಆಫ್ ತುಳುವಾಸ್ ಬರ್ನಲ್ನ ಒಂಜಿ ಕೃತಿ ಮುಪ್ಪತ್ತರಡ್ಡು ಭೂತೋಲ್ನ ಕಥೆನು ಆರು ಬರೆತೇರ ಆಯ್ತು ದೇವಿಲ್ ವರ್ಷಿಪ್ ಆಫ್ ತುಳುವಾ ಅಂತ ಇಂಗ್ಲಿಷ್ ಇಟ್ಟು ಬರೆತೇರು ಅಂಚಾದಪ್ಪನಾಗ ತುಳುತ್ತ ಬಗ್ಗೆ ಸಂಶೋಧನೆ ಮಲ್ಪನ ತುಳುತ್ತ ಬಗ್ಗೆ ಕೃತಿ ರಚನೆ ಮಲ್ಪನ ಕೆಲಸನು ಕನ್ನಡದೊಟ್ಟಿಗೆ ನಮ್ಮ ಕ್ರೈಸ್ತ ಮಿಷನರದಕ್ಕೆಲ್ಲ ಮಲ್ತಿನ ನಮ್ಮ ತುವರ ಸಾಧ್ಯ ಇದು ಬಹಳ ಮುಖ್ಯವಾಯಿನಂಚನ ವಿಚಾರ ಐದು ಪಕ್ಕ ಸ್ವಾತಂತ್ರ್ಯ ಪೂರ್ವೋಡು ನಿಕಲ್ತು ಯಾರಡ ಸಾವಿರದ ಒಂಬೈನೂರ ಮುಪ್ಪನೇ ಇಸ್ವಿಡ್ ಸ್ವಾತಂತ್ರ್ಯ ಪೂರ್ವೋಡು ನಿಕಲ್ತು ಯಾರನ್ನ ಅಂಡ ತುಳು ಚಳವಳಿ ಪಂಪಿನ ಅಂಚನ ಒಂದು ಕಲ್ಪನೆ ಬರ್ಪೋಣ ಸಾವಿರದ ಒಂಬೈನೂರ ಯು ಎಸ್ ಪಣಿಯಾಡಿಯರ್ನ ನೇತೃತ್ವಡು ಕಿಲ್ಲರ್ ಇತ್ತರು ಐದು ಪಕ್ಕ ಸುಮಾರು ಜನ ತುಳುವೇರು ಇತ್ತರು ಪೊಳಲಿ ಶಿನಪಾಯಗಡರ್ ಇತ್ತರು ಅಕಲು ಪೂರ ಸೇರ್ದು ಒಂದು ಸಂಘಟನಾತ್ಮಕ ರೂಪಡು ತುಳು ಚಳವಳಿ ಅಕಲು ಒಂದು ಪಂಪೇರು ಒಂದು ಪಾತ್ರ ಬಂದ್ಪೇರು ಕೆಲವರು ಎನ್ನದರು ಎಂಕುಳು ತುಳುತ್ತ ಬಗ್ಗೆ ಕೆಲಸ ಮಲ್ಪನು ಕೊಂಕಣದ ವಿರುದ್ಧ ಅಂದು ಕೆಲವರು ಎನ್ನದರೆ ಎಂಕುಳು ತುಳುತ್ತ ಪರ ಕೆಲಸ ಮಲ್ಪನು ಕನ್ನಡದ ವಿರುದ್ಧ ಅಂದು ಆಂಡ ಎಂಕುಳು ಕನ್ನಡದ ವಿರುದ್ಧಲಾತ್ ತುಳುತ್ತ ವಿರುದ್ಧಲಾತ್ ಎಂಕುಳು ಕೆಲಸ ಮಲ್ಪನು ತುಳುತ್ತ ತುಳು ಜನಕಲ್ನ ತುಳುತ್ತ ಆತ್ಮಾಭಿಮಾನನು ಹೆಚ್ಚಿಸ್ತಾರೆ ಆತ್ರ ಆತ್ಮಾಭಿಮಾನ ಹೆಚ್ಚಿಡುಂದಾಂಡ ಆ ಭಾಷೆಗೆ ಶಕ್ತಿ ಕೊರಡಾಪಡು ಬಹಳ ಪ್ರೀತಿಡು ಪಡೋಂದಾಂಡ ಆ ಭಾಷೆದ ಶಕ್ತಿನ ಮನವರಿಕೆ ಮಲ್ಪಡಾಪಡು ಆ ಭಾಷೆದ ಶಕ್ತಿ ಗೊತ್ತಾಂಡ ಅಭಿಮಾನಡು ಪಂಡ್ರೆ ಆಪಣು ಶಕ್ತಿ ಆ ಭಾಷೆಗೆ ಶಕ್ತಿ ಉಂಡು ಪಂಪಿನ ಅಂಚಾದಪ್ಪನಾಗ ಆ ರೀತಿದ ಒಂದು ಚಳವಳಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭಡು ತುಳುಟೆ ಭಾಷಣ ಮಲ್ತೇರು ಐದು ಪಕ್ಕ ತುಳುಟು ಬರೆಪಿನ ಅಂಚಿನ ಪುಸ್ತಕ ಪ್ರಕಟಣೆ ಮಲ್ತೇರು ತುಳು ಕಲ್ಪಾವಲಂಚನ ಕೆಲಸ ಮಾಡ್ತಾರೆ ತುಳು ವ್ಯಾಕರಣ ಬರೆಯರು ಅಂಚಾದಪ್ಪನಾಗ ಬೇತಮೇತ ನಮ್ಮ ನಡೆ ಕೆಲಸ ಮಾಡ್ತೀನಿ ಅನ್ನೋ ಪ್ರಾಚೀನ ನೆಟ್ಟಮ ಸ್ವಾತಂತ್ರ್ಯ ಪೂರ್ವಡ ತುವರ ಸಾಧ್ಯ ಬಹುಶಃ ಐಕ್ ಇಂಬು ಕೊರ್ತುಂಡ ನಾಮ ಇನಿ ತುಳುನಾಡದ ಭಾಷೆ ತುಳುವೆ ಆದುಪ್ತು ನಿಕ ಒಂಜಿ ಪಾತ್ರನು ಯಾನ ಪಂಡ್ರ ಮೂಲು ಇಷ್ಟಪಡತೆ ಕನ್ನಡ ಸಂಸ್ಕೃತಿ ಬೇತೆ ಕರ್ನಾಟಕ ಸಂಸ್ಕೃತಿ ಬೇತೆ ಕನ್ನಡ ಸಂಸ್ಕೃತಿ ಪಂಡ ಕನ್ನಡ ಕನ್ನಡ ಭಾಷೆ ಕನ್ನಡ ಕಲ್ಚರ್ ಕನ್ನಡಕ್ಕೂ ಸಂಬಂಧಪಟ್ಟಣ ಕರ್ನಾಟಕ ಸಂಸ್ಕೃತಿ ಪಂಡ ಹಲವು ಭಾಷೆಗಳ ಹಲವು ಸಂಸ್ಕೃತಿಗಳ ಹಲವು ಧರ್ಮಗಳ ಒಂದು ಸಮ್ಮಿಶ್ರ ಅದು ಅಲ್ಲಿ ಕೊಂಕಣಿಯೂ ಇದೆ ಅಲ್ಲಿ ಬ್ಯಾರಿ ಭಾಷೆಯೂ ಇದೆ ಅಲ್ಲಿ ಕುಂದಾಪುರ ಕನ್ನಡವೂ ಇದೆ ಅಲ್ಲಿ ಹವ್ಯಕ ಕನ್ನಡವೂ ಇದೆ ಕನ್ನಡದಲ್ಲಿರುವಂಥ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಭಾಷೆಗಳ ಅಥವಾ ಎಲ್ಲ ಸಂಸ್ಕೃತಿಗಳ ಸಮ್ಮಿಶ್ರಣ ಇದು ಕರ್ನಾಟಕ ಸಂಸ್ಕೃತಿ ಖಾಲಿ ಕನ್ನಡ ಸಂಸ್ಕೃತಿ ಒಂದೇ ಅಲ್ಲ ಕನ್ನಡ ಸಂಸ್ಕೃತಿ ನಮಗೆ ಮುಖ್ಯ ಬಹಳ ಗೌರವದಿಂದ ನಾವು ಅದನ್ನು ನೋಡ್ತೇವೆ ಏನು ಚಾಲ ಆದ್ರೀಗ ಕರ್ನಾಟಕದ ಆಡಳಿತಕ್ಕೆ ಒಂದು ಜವಾಬ್ದಾರಿ ಇದೆ ಅದು ಶೈಕ್ಷಣಿಕ ವ್ಯವಸ್ಥೆ ಇರ್ಬೋದು ಏನೇ ಇರ್ಬೋದು ಕರ್ನಾಟಕದ ಆಡಳಿತಕ್ಕೆ ಒಂದು ಜವಾಬ್ದಾರಿ ಇದೆ ಏನು ಜವಾಬ್ದಾರಿ ಅಂತ ಹೇಳಿದ್ರೆ ಎಲ್ಲ ಭಾಷೆಗಳ ಎಲ್ಲ ಸಂಸ್ಕೃತಿಗಳ ಹಿತಾಸಕ್ತಿಯನ್ನ ಅದು ರಕ್ಷಣೆ ಮಾಡಬೇಕು ಕೇವಲ ಕನ್ನಡದ್ದು ಮಾತ್ರ ಅಲ್ಲ ಕನ್ನಡದ್ದು ಮಾತ್ರ ಅಲ್ಲ ಎಲ್ಲ ಭಾಷೆಗಳ ಎಲ್ಲ ಸಂಸ್ಕೃತಿಗಳ ಹಿತಾಸಕ್ತಿಯನ್ನ ರಕ್ಷಣೆ ಮಾಡುವಂತ ಅನಿವಾರ್ಯತೆ ಯಾವುದಕ್ಕಿದೆ ಅಂತ ಹೇಳಿದ್ರೆ ಕನ್ನಡಕ್ಕಿದೆ ಮತ್ತು ಕನ್ನಡ ಆಡಳಿತಕ್ಕಿದೆ ಇದನ್ನ ನಾವು ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಇಂಚ ಅರ್ಥ ಮಲ್ತೊಂಡ ನಾಮ ಅಪಗ ನಮ್ಮ ಒಂದು ಒಪ್ಪಿಯೋಡಾಪಣು ತುಳು ನೋಪ್ಪಿಯೋಡಾಪಣು ಕೊಂಕಣಿ ನೋಪ್ಪಿಡಾಪಣು ತುಳುತ್ತ ಬುಲೆಚಿಲ್ ನೋಪ್ಪಿಡಾಪಣು ಕೊಂಕಣದ ಬುಲೆಚಿಲ್ ನೋಪ್ಪಿಡಾಪಣು ಅವೇನು ಇಂಚ ನಮ್ಮ ಬುಲೆಪರ ಸಾಧ್ಯ ಪನಪಿನ ನಮ್ಮ ಯೋಚನೆ ಮಲ್ಪಡಾಪಣು ಒಂದು

ಸ್ವಾತಂತ್ರ್ಯ ಪೂರ್ವದ ಬೊಕ್ಕ ನಿಕ್ಲ ಗೊತ್ತೋಪು ತುಳು ಪಂತೆನ ಇನಿ ಬಹಳ ಸಂತೋಷದ ಸಂಗತಿ ದಾದ ಪಂಡ ಮಾತ ಕಾಲೇಜಿಲ ಇಳ್ಳ ಕಲ್ಪ ಅವನು ಇಂಗ್ಲೀಷ್ ಇಡು ಉತ್ತರ ಬರಪಿನಿ ಇಂಗ್ಲೀಷ್ ಕನ್ನಡೋಡು ಅಂಡ ಇಡೀ ದಿನ ಪಾತ್ರ ತುಳುಪೆ ಸ್ಟೂಡೆಂಟ್ ತತ್ತದಿಲ್ಲ ಇಂಗ್ಲೀಷ್ ಇಲ್ಲ ಇಂಗ್ಲೀಷ್ ಇಡು ಕೆಲವು ಪಾತ್ರ ಇಜ್ಜಿಂದ ಇಜ್ಜಿ ಇರ್ಬೋಟ ಒಂದು ಕಂಪ ಪೋಲೆ ಅಂದ್ರೆ ಒಂದು ಸುತ್ತು ಪೋಲೆ ಅಕಲ್ ಪಾತ್ರ ಕೇನ್ಲೆ ಅಕಲ್ ಪಾತ್ರ ತುಳ್ತು ತೂಲ ಮುಳ್ತ ನಿಕಲ್ನ ಬಹುಶಃ ಹೈಸ್ಕೂಲ್ ಬಕ್ಕ ನೆಟ್ಲ ಅಂಚೆನೆ ಪ್ರಾಥಮಿಕ ಪ್ರೈಮರಿ ಸ್ಕೂಲ್ ಅಂಚೆನೆ ತೋಜು ನೆಂಕ ಜೋಕ್ರು ಕ್ಲಾಸ್ ಮಾತ್ರ ಕನ್ನಡ ಹಾಕಲೆ ಕ್ಲಾಸ್ ಮಾತ್ರ ಇಂಗ್ಲೀಷ್ ಹಾಕಲೆ ಕ್ಲಾಸ್ ಪಿರಾಯಿ ಬಕ್ಕ ಅಥವಾ ಕ್ಲಾಸ್ ಬುಡಿಬಕ್ಕ ತುಳುವೆ ಪಂಡ ಒಂಜಿ ತುಳು ಹಾಳಾಪುಡು ತುಳು ಪೋಪುಡು ತುಳು ನಾಶ ಆಪುಡು ಆ ಒಂದು ದಾಲ ಇಜ್ಜಿ ದುಮ್ಮುಡ್ದು ತುಂಬ ಎಂಕುಲು ಕಲ್ತೊಂದು ಉಪ್ಪನಾಗ ಶಾಲೆಡು ತುಳು ಪಾತೆರಂದ ಫೈನ್ ಪಾಡೊಂದಿತ್ತೇರ್ ಬೆಂಚಿನ ಮಿತ್ತು ಅಂತೇರ್ ಕ್ಲಾಸ್ ಪಿದಾಯ ಪಾಡೊಂದಿತ್ತೇರ್ ತುಳು ಪಾತೆರನೇ ಬಲ್ಲಿ ಅಭ್ಯಾಸ ತತ್ತದ ಕೆಲವು ಸತಿ ಬರ್ಪಿನಿ ತುಳು ಮಾಸ್ಟ್ರಿಗೆ ಕಣ್ಣು ಕೆಂಪಾಪಿನಿ ಎಂಗ್ಲೇನ್ ಕಡಪಡೊಂದಿತ್ತೇರ್ ಪಿದಾಯ ಪಂಡ ಒಂಜಿ ರೀತಿ ಅಕಲ ಉದ್ದೇಶ ಎಡ್ಡನೇ ಉಪ್ಪು ಅಪಗದ ಮಾಸ್ಟರ್ನ ಅಕಲ ಉದ್ದೇಶ ಎಡ್ಡನೇ ಉಪ್ಪು ಯಾನ ಅಕಲ ಉದ್ದೇಶದ ಬಗ್ಗೆ ಪ್ರಶ್ನೆ ಮಲ್ಪುಯಿ ಕನ್ನಡನೆ ಕಲ್ಪೋಡು ತುಳು ಪಾತೆರನ ಕನ್ನಡ ಓವೇ ಭಾಷೆ ಪಾತೆರ್ ಪಾತೆರ್ ಪಾತೆರದು ಬರ್ಪಿನಿ ಸಂವಹನ ನೋಡದೆ ಭಾಷೆ ಕಲ್ಪರ ಸಾಧ್ಯ ಅಂಚಾದ ಉಪನಗ ಮಗಳು ಮೂಲ ತುಳುವೆ ಪಾತೆರೆ ಎರಡ ಕ್ಲಾಸ್ ತಗೊಳ್ಳ ತುಳುವೆ ಪಾತೆರೆ ಎರಡ ತುಳು ಬುಲೇರ ಸಾಧ್ಯ ದಾದ ಪಂಪಿನ ಕಲ್ಪನೆ ಉಪ್ಪರಲೇ ಅವು ತಪ್ಪು ಬಂದ್ಪುಜಿ ಯಾನ್ ಆಂಡ ಯಾನ್ ಬಂದಿನ ಬಂಡ ಇತ್ತ ಆ ಸ್ಥಿತಿ ಇಜ್ಜಿ ಇಂದ ತುಳು ಮೆಚ್ಚಿನ ಪಾತೆರು ಬೇರೆ ಕಾಲೇಜ್ ಇಡ್ಲ ಪಾತೆರು ಬೇರೆ ಶಾಲೆ ಇಡ್ಲ ಪಾತೆರು ಬೇರೆ ಇಲ್ಲಡ್ಲ ಪಾತೆರು ಬೇರೆ ಪೂರ ಪಾತೆರು ಬೇರೆ ಅಂಚಾದ ಉಪನಗ ಎತ್ತೋ ನೇನ್ ನಮ್ಮ ತೂರ ಸಾಧ್ಯ ಇತ್ತ ಸ್ವಾತಂತ್ರ್ಯ ಪೂರ್ವಡದ ಬಕ್ಕ ನಿಕಲ್ ತುಯ್ಯಾರಡ ಸುಮಾರು ಒಂದು 50 ಸಿನಿಮಾಲ್ ಬೈದ 50 ಜಾಸ್ತಿ ಆತನಿತ್ತೆ ಶಿವಾನಂದ ಕರ್ಕರ್ರೆ 50 ಜಾಸ್ತಿ ಆತನ 90 ಸ್ವಂತ ಸಿನಿಮಾಲ್ ಬೈದ ಯಾನ್ ದಾಯಗ ಸಿನಿಮಾಲನ್ನು ಉದ್ದೇಶ ಉಲ್ಲೇಖ ಮಲ್ತೊಂದುಲ್ಲ ಪಂಡ ಈ ತುಳು ಭಾಷೆನ ಚಲನಶೀಲವಾದ ನಿರಂತರವಾದ ವರ್ತೊಂದು ಬೈದಿನ ಓ ಪಂಡ ಒಂಜಿ ಸಿನಿಮಾ ಬೊಕ್ಕೊಂಜಿ ನಾಟಕ ರಂಗಭೂಮಿ ರಡ್ಡೆ ದಯ ಪಂಡ ಊರು ಊರುಡು ನಾಟಕ ಬರೆದು ಗೊಬ್ಬದೇರ್ ಊರು ಊರುಡು ನಾಟಕ ಬರೆದ ಜನಸಾಮಾನ್ಯರು ಮಲ್ಲ ಕಲ್ದಿ ನಕುಲು ದಾಲಾತ್ತು ನಾಟಕ ಬರೆತಿ ನಕಲು ಮಲ್ಲ ಕಲ್ದಿ ನಕುಲು ಪಡೆದಾಲಾತ್ತು ಜನಸಾಮಾನ್ಯರು ಒಂಜಿ ನಂಬೋಲಿಗೆದ ಪ್ರಕಾರ ಇಂಚಿನ ಪಂಡ ಸುಮಾರು 3,000 ನಾಟಕಗಳು ಬರತೆರಿಗೆ ಆತ ನಾಟಕಗಳನ್ನು ಗೊಬ್ಬುದೇರಿಗೆ ಪಂಡ ನಿರಂತರವಾದ ಅವೇನು ಒರಿಪುನಂಚಿನ ಕೆಲಸ ರಂಗಭೂಮಿ ಮಲ್ದಿ ನಮ್ಮ ಸಿನಿಮಾ ಕೋಟಿ ಚೆನ್ನಯ್ಯ ಸಿನಿಮಾನೇ ಅವು ಬತ್ತಿನ ಕಾಲೋಡು ಒಂದು ಚಾರಿತ್ರಿಕ ಅಂಶ ಈ ತುಳಿತ ಬಗ್ಗೆ ಒಂದು ರೀತಿದ ಎಂಜಿನೇನು ಒಂದು ರೀತಿದ ವೈಭವೀಕರಣನು ಒಂದು ರೀತಿದ ಶ್ರೇಷ್ಠತೆಯನ್ನು ಮಲ್ಪನಂಚಿನ ಕೆಲಸ ಕೋಟಿ ಚೆನ್ನಯ್ಯ ಸಿನಿಮಾ ಮಲ್ತಾರೆ ಬತ್ತಿನ ಕಾಲೋಡು ಆ ಬತ್ತಿನ ಕಾಲದ ನೆನಪು ನಿಕ್ಲೆ ಪೂರ ಉಪ್ಪರೆಯ ಆ ಕಾಲೋಡು ಅವು ತುಳು ಭಾಷೆದ ಮಿತ್ತು ಮಲ್ತಿನಂಚಿನ ಪರಿಣಾಮ ನಮ್ಮ ತೂರ ಸಾಧ್ಯ 5 ಬೊಕ್ಕ ಎತ್ತೋ ಕಾದಂಬರಿಲು ಬತ್ತಡು ಎತ್ತೋ ಕಾವ್ಯಲು ಬತ್ತಡು ಎತ್ತೋ ನಾಟಕಲು ಬತ್ತಡು ಎತ್ತೋ ಬೇತಬೇತ ಪ್ರಕಾರಡು ತುಳು ಬೆಲೆಯನ್ನೇ ನಮ್ಮ ತೂರ ಸಾಧ್ಯ ತುಳು ಅಕಾಡೆಮಿ ಸ್ಥಾಪನಾ ಆಯ್ನಡ್ದ ಬೊಕ್ಕ ಅಂತೂ ಐಕು ಭಾರಿ ಪ್ರೋತ್ಸಾಹ ಕೊರಿಯರು ತುಳು ಕಾರ್ಯಕ್ರಮಗಳು ಬತ್ತಡು ತುಳು ಸಾಂಸ್ಕೃತಿಕ ಕಾರ್ಯಕ್ರಮ ಕೊರ ಶುರು ಮಾಡ್ತಾರೆ ಯಾನ್ ದಾಯಗು ನನ್ನ ಪಣ್ಣೊಂದುಲ್ಲ ಪಂಡ ಪ್ರಾಚೀನ ಕಾಲೋಡದಲ್ಲ ಕ್ರಿಸ್ತ ಶಕ ಸುಮಾರು ಏಪಡ್ದು ಬೊಕ್ಕ ಕ್ರಿಸ್ತ ಶಕ 1200 ಇನಿ ಮುಟ್ಟಲ ನಿರಂತರವಾದ ತುಳು ಭಾಷೆದ ಚರಿತ್ರೆ ದುಂಬು ಬೈದಿನ ನಮ್ಮ ತೂರ ಸಾಧ್ಯ ನಿಕ್ಲೆ ಒಂಜಿ ನಿಕಲ ಗಮನೋ ಕಂಪೆ ಹಂಪೆ ಕನ್ನಡ ವಿಶ್ವವಿದ್ಯಾನಿಲಯ ತುಳು ಸಾಹಿತ್ಯ ಚರಿತ್ರೆ ಪಂಪಿನಂಚಿನ ಒಂಜಿ ಪುಸ್ತಕ ಕನ್ನಡ ಆ ತುಳು ಸಾಹಿತ್ಯ ಚರಿತ್ರೆ ಪಂಡ 1,110 ಒಂಜಿ ಮಲ್ಲ ಪುಸ್ತಕ ತುಳು ಸಾಹಿತ್ಯ ಚರಿತ್ರೆ ಅಂತ ಹಂಪೆ ವಿಶ್ವವಿದ್ಯಾನಿಲಯ ಪ್ರಕಟ ಮಲ್ದಿನಿ ಹಂಪೆ ವಿಶ್ವವಿದ್ಯಾನಿಲಯ ಪ್ರಕಟ ಮಲ್ಲಿ ನಿಕ್ಲಿ ಆ ವಿಷಯ ತುಳುತ ಬಗ್ಗೆ ಬೋರ್ಡಲ್ಲ ಅವ್ಲು ಪೋ ತೂಲಿ ಆ ಪುಸ್ತಕ ತೂಲಿ ಹಂಪೆ ವಿಶ್ವವಿದ್ಯಾನಿಲಯದ ತುಳು ಸಾಹಿತ್ಯ ಚರಿತ್ರೆ ಪುಸ್ತಕ ದಯಾಗು ನಾನು ಉಲ್ಲೇಖ ಮಾಡ್ತಂದ್ರೆ ಪಂಡ ಒಂಜಿ ಭಾಷೆದ ಬಗ್ಗೆ ಒಂಜಿ ಸಾರತ್ತ ನೋದು ಪುಟತ್ತ ಒಂದು ಸಾಹಿತ್ಯ ಚರಿತ್ರೆ ಬರೋಡು ಬಂಡ ಆಯ್ತು ಸಾಹಿತ್ಯ ಮತ್ತು ಸಂಸ್ಕೃತಿದ ಶಕ್ತಿ ಏತುಂಡು ಪಂಪಿನೇನು ಅರ್ಥ ಮಲ್ತೊಂಡ್ರೆ ನಂಗೆ ಸಾಧ್ಯ ಆಪುಡು ಅಂಚಾದಪ್ಪನಾಗ ತುಳು ಒಂಜಿ ಪಾತೆರು ಭಾಷೆ ಮಾತ್ರ ಅತ್ ತುಳು ಒಂಜಿ ಪಡ್ಪೋಷಿ ಭಾಷೆ ಮಾತ್ರ ಅತ್ ತುಳು ಒಂಜಿ ಕೇವಲ ನಿರ್ಲಕ್ಷ್ಯ ಮಲ್ಪನಂಚಿನ ಭಾಷೆ ಅತ್ ತುಳುಕು ಶಕ್ತಿ ಉಂಡು ಕನ್ನಡದಾತೆ ಶಕ್ತಿ ತುಳುಕುಲ ಉಂಡು ಕನ್ನಡಕ್ಕೂ ಸರಿಸಮಾನವಾಯಿನಂಚಿನ ಸಾಹಿತ್ಯಿಕ ಸಾಂಸ್ಕೃತಿಕ ಶಕ್ತಿ ತುಳುಕುಲ ಉಂಡು ಕೊಂಕಣಿಗಳ ಉಂಡು ಬ್ಯಾರಿ ಭಾಷೆಗಳ ಉಂಡು ಪನಪಿನನು ನಮ್ಮ ಖಂಡಿತವಾದ ಒಪ್ಪಿಯೋಡು ನಮ್ಮ ಮನಸ್ಸು ಎಂಚಿನ ಆ ಬಗ್ಗೆ ಅಪಕಲ್ಪನೆ ಉಂಡ ತುಳುತ ಬಗ್ಗೆ ಅಪಕಲ್ಪನೆ ಉಂಡ ಆ ಅಪಕಲ್ಪನೆ ಸುರೂಪು ಪಿದಾಯ ಪಾಡೋಡು ಇತ ಉಪ್ಪುನಂಚಿನ ಒಂದು ಮಲ್ಲ ಸಮಸ್ಯೆ ಎಥೋ ಜನ ಎಂಡ ಬತ್ತಕೇನು ವೇರು ಭಾಷಣ ಆಯ್ಬಕ್ಕ ಬತ್ತಕೇನು ವೇರು ಮಲ್ಲ ಭಾಷಣ ಎಂಜಿನ ಬಂಡ ತುಳುಕು ಲಿಪಿ ಉಂಡ ತುಳುಟು ಪ್ರಾಚೀನ ಗ್ರಂಥಲು ಉಂಡ ತುಳುಟು ಆಧುನಿಕ ಗ್ರಂಥಲು ಉಂಡ ನಂಬಿಕೆಯನ್ನು ಕೂಡ ಅವನು ಪಂಡದು ಪೋಯನ ಅಕಲೆ ನಪ್ಪರ್ನೇ ಸಹಾಯ ತಯಾರಿದ್ದಾರೆ ಅವೇ ನಂಬರ್ನೇ ತಯಾರಿದ್ದಾರೆ ಪಂಡ ಉಡಲ್ದ ಉಲಾಯಿ ಪೋತುಚ್ಚಿ
ತುಳು ಎಡಮನೆ ಪರಿಚ್ಛೇದಗೂ ದಾಯಿಗೆ ಇನಿಕ್ಲ ಸೇರದು ಜೀವಂಡ ನಮ್ಮ ಜನಪ್ರತಿನಿಧಿಗಳನ್ನ ಉಡಲಗು ಅಪೋತು ಜಿನಲ್ಲ ಅಕಲನ್ ಲೆಕ್ಕೋಡು ಇತ್ತಲ್ಲ ಒಂಜಿ ತುಳು ಪಾತೆರು ಭಾಷೆ ಒಂಜಿ ಸಾಮಾನ್ಯ ಭಾಷೆ ಪಾತರ್ರೆ ಮಾತ್ರ ಪುರ್ಲದ ಭಾಷೆ ಐದು ಬೊಕ್ಕ ದಾಲಾಯಿ ಜೀವನ್ ಪಿನ ಅವು ಏಪ ನಮ್ಮ ಉಡಲ್ದಲ್ಲಿ ಪೋಪ್ಡ ಯಾನು ಸ್ವರೂಪ ನಂಕು ಮನವರಿಕೆ ಅವಡು ತುಳು ಒಂಜಿ ಗಟ್ಟಿ ಭಾಷೆ 105 ವರ್ಷದ ದುಂಬು ರಾಬರ್ಟ್ ಕಾಲ್ಡ್ವೆಲ್ ಪಂಪಿನಂಚಿನ ಒಂದು ವಿದ್ವಾಂಸರು ಕಂಪರೇಟಿವ್ ಸ್ಟಡೀಸ್ ಆಫ್ ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಪಂಪಿನ ಪುಸ್ತಕ ಬರೀತಾರೆ ದ್ರಾವಿಡ ಭಾಷೆಗಳ ತೌಲನಿಕ ಅಧ್ಯಯನ ಪಂಪಿನಂಚಿನ ಒಂದು ಮಲ್ಲ ಪುಸ್ತಕ ಬರೀತಾರೆ ಪೂರ ದ್ರಾವಿಡ ಭಾಷೆಯನ್ನು ತೌಲನಿಕವಾದ ತೂಪಿನಂಚಿನ ಒಂದು ಪ್ರಯತ್ನ ಮಲ್ದಿರು ಆರ ಒಂದು ಪಾತ್ರ ಪಂತಾರೆ ಬಾರಿ ಪುರದ ಪಾತ್ರ 105 ವರ್ಷದ ದೊಂಬು ತುಳು ಈಸ್ ಎ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ತುಳು ಈಸ್ ಎ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ತುಳು ಪಂಪಿನ ಒಂಜಿ ಬುಲೆತಿನ ಭಾಷೆ ಬುಲೆತಿನ ಭಾಷೆ ಪಂಪಿನೇನು ಉಲ್ಲೇಖ ಮಲಪೇರು ಕಾರಣ ನೆಟ್ಲ ಉಲ್ಲೇಖ ಮಲಪೇರು ತುಳುಟು ಪ್ರಾಚೀನ ಕೆಲವು ಕಾವ್ಯ ಉಂಡು ಗೆ ಎಂದಾರಲ್ಲ ಬಂದ್ಪೇರು ಹುಷಾರೇಗಾಯ್ತ ಏರಿ ತಿಕ್ಕದನ್ನು ಉಂಡು ಗೆ ಎಂದು ಪಂಪಿನೇನು ಬಂದ್ಪೇರು ಅಂಚಾದಪ್ಪನಾಗ ಒಂಜಿ ಅಂತಾರಾಷ್ಟ್ರೀಯ ಮಟ್ಟದ ಒಂಜಿ ದ್ರಾವಿಡ ವಿದ್ವಾಂಸೆ ತುಳು ಒಂಜಿ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ಇಂದ ಪನಡುಣ್ಣ ಅಂಡ ಆಯ್ತ ಆಳ ಆಯ್ತ ಶಕ್ತಿ ಆಯ್ತ ಉಂದುಪುರ ಅರೆಗೆ ಸ್ಪಷ್ಟವಾದ ಗೊತ್ತುಂಡು ಪಂಪಿನ ನಮ್ಮ ಖಚಿತ ಮಲ್ಪರೆ ಸಾಧ್ಯ ಪಂಪಿನೇನು ಈ ಸಂದರ್ಭಡು ಯಾನು ಮುಲು ನಿಕಲ್ನ ಎದುರುಡು ದೀವಂದ್ರೆ ಸಾಧ್ಯ ಉಂಡು ಯಾನು ಮೈಸೂರು ಒಂಜಿ ಸೆಮಿನಾರ್ಗೆ ಪೋಯೆ ಭಾಷಾ ಸಂಸ್ಥಾನ ಭಾರತೀಯ ಭಾಷಾ ಸಂಸ್ಥಾನ ಪಂಪಿನಂಚಿನ ಒಂಜಿ ನೆಕ್ ಸೆಮಿನಾರ್ ಪೋಯೆ ಅಪಗ ಮುಟ್ಟ ಒಂದು ಕಲ್ಪನೆ ಇತ್ತು ದಾರ ಕಲ್ಪನೆ ಮಂಡ ಎಡಮನೆ ಶೆಡ್ಯೂಲ್ಗೂ ಸೇರ್ಜಿಡ ಅವೇನು ಶೈಕ್ಷಣಿಕ ವ್ಯವಸ್ಥೆಗೆ ಸೇರ್ರೆ ಅಪ್ಪುಜೀಂದ ಶೈಕ್ಷಣಿಕ ವ್ಯವಸ್ಥೆಗೆ ಒಂಜಿ ಭಾಷೆ ಬರಡುಂದ ಅಂಡ ಭಾಷೆ ಎಡಮನೆ ಶೆಡ್ಯೂಲ್ ಸೇರೋಡು ಒಂದು ಯಾನಂಚ ಸೆಮಿನಾರ್ ಪೋದು ಈ ಪ್ರಶ್ನೆ ದೆತ್ತೆ ಅಪಗ ಅವಳು ಡೈರೆಕ್ಟರ್ ಇರ್ತಾರೆ ಅಲ್ತ ಅಪಗಾರ ಒಂದು ಪ್ರಶ್ನೆ ಕೇಂದರು ಇದಕ್ಕೆ ಏರ್ ಪನ್ನಿ ಎಡಮನೆ ಶೆಡ್ಯೂಲ್ ಸೇರೋಣ ಮಾತ್ರ ಅವೇನು ಶಿಕ್ಷಣದ ಭಾಷೆ ಮಲ್ಪಡು ಏರ್ ಪನ್ನಿ ಇರಗ ಅಪಗ ಏರ್ಲ ಪಂತ ಜರಿ ಯಾನೇ ಎನ್ನೊಂದಿ ನೀಂದು ಐದು ಬಕ್ಕ ದಾದಾಣ್ ಮಂಡ ಯಾನೆನ್ನದಿನ ಎತ್ತೋ ಜನ ಅಂಚೆ ಎನ್ನದಿ ರೈತ ಬಗ್ಗೆ ಪ್ರಯತ್ನನೇ ಆಗ್ತದೆ ನೀನು ಸ್ಕೂ ಪ್ರೌಢಶಾಲೆಡು ಪ್ರಾಥಮಿಕ ಶಾಲೆಡು ಅನುಷ್ಠಾನ ಮಲ್ಪಡು ಪಂಪಿನೇನು ಪ್ರಯತ್ನನೇ ಆತುಚಿ ಐದು ಬಕ್ಕ ಯಾನಪಗ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯ ಆದಿತ್ತೆ ಅಪಗ ಯಾನು ಬತ್ತದ ಬೊಕ್ಕ ಪಂಡಾವಿನ ಅಪಗ ಐದು ಬೊಕ್ಕ ಆ ಪ್ರಯತ್ನ ಸಾಧ್ಯ ಅಂಡ ಒಡೆಮುಟ್ಟ ಎತ್ತೋ ಸತ್ತಿ ಬ್ಯಾಂಗ್ಳೂರು ಪೋತ ಎಂಕ್ಲು ರೆಪ್ರೆಸೆಂಟೇಷನ್ ಮಲ್ದ ಈಗ ಬೋಡ್ತಿನ ಪೂರ್ವಭಾವಿ ಕೆಲಸನು ಪಲ್ತಾಡಿ ರಾಮಕೃಷ್ಣಾಚಾರ್ಯ ಕಾಲೋಡ ಅನುಷ್ಠಾನ ಅಂಡ ಅಂಡ ಐದು ದುಮ್ಮದ ಎಂಕಲ್ನ ಕಾಲೋಡೆ ಬುಡಾಯಿನಾತ ಪ್ರಯತ್ನವೇನು ಕನೂರು ಪಂಪಿನ ಪ್ರಯತ್ನ ಮೂಲಭೂತ ಪ್ರಯತ್ನ ಮಾತಾ ಸಂಸದರೇನು ಮಾತಾ ವಿಧಾನ ಜನಪ್ರತಿನಿಧಿಯನ್ನು ಪೂರ್ವ ತೂತ ಅಂಚಾದಪ್ಪನಾಗ ಯಾನು ಪಂಪಿನಿದ್ದಾದ ಪಂಡ ಉನೇನು ಅನುಷ್ಠಾನ ಮಲ್ಪುನಂಚಿನ ಪ್ರಯತ್ನ ನಮ್ಮ ಖಂಡಿತವಾದ್ಲ ಮಲ್ಪೋಡು.

ಈತನೇಟ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆಡ್ ತುಳು ಭಾಷೆ ಬೋಧನೆದ ಅವಕಾಶ ಬೊಕ್ಕ ಸವಾಲುಳು ಈ ಬಗೆಟ್ ಪಾತೆರ್ನಾರ್ ಗಣನಾಥ್ ಎಕ್ಕಾರ್ ಎಲ್ಲೆದ ತುಳು ಕಾರ್ಯಕ್ರಮಡು ಕುಡತಿಕ್ಕಗ ಸೊಲ್ಮೆಲು.

0: ಪ್ರಾಧಿಕಾರ
1: ನ್ಯಾಯಾಲಯ ವ್ಯಾಜ್ಯಗಳಿಗೆ ಒಳ್ಳೆಯ ವಕೀಲರನ್ನು ಒದಗಿಸುತ್ತದೆ.
0: ಸಮಯದಲ್ಲಿ ಎಲ್ಲ ಸಂಭಾವ್ಯ ಕಾನೂನು ಸಹಾಯ ಹಾಗೂ ಸಲಹೆ ನೀಡುತ್ತದೆ.
1: ಲೋಕ ನ್ಯಾಯಾಲಯಗಳ ಮೂಲಕ ವಿಳಂಬಗೊಂಡ ವ್ಯಾಜ್ಯಗಳನ್ನು ಕೂಡಲೇ ವಿಲೇವಾರಿ ಮಾಡಲಾಗುವುದು.
0: ಅದು ಕೂಡ ಸಂಪೂರ್ಣ ಉಚಿತವಾಗಿ.
1: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ಉತ್ತಮ ನ್ಯಾಯ ಉತ್ತಮ ಸಮಾಜ.
0: ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಕೋರ್ಟ್ನ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯಾಲಯವನ್ನು ಸಂಪರ್ಕಿಸಿ
1: ಅಥವಾ ಟೋಲ್ ಫ್ರೀ ಸಂಖ್ಯೆ 1510000 ಕರೆ ಮಾಡಿ.
2: ಊರೆట్ల నష్టను తూదు తూదు సాకా లాభ తూరగే తిక్కుచి
3: సురుసురుకు కృషిట్ ఇర్లేక నీ ఎన్నలానే బరా
2: ఎవర మణిప్పంది కుల్లు అన నినంతూ నాకు అంచదాల తోచింక్ ఊరెట్ల బులెడ్డండు
3: ఏ ఇత్తే ఉండు ఈరు ఈర్న జాగద మన్నును పరీక్ష మల్దారా
2: ఎవర మణిప్పంది కుల్లు మన్ను నేర్ల పరీక్ష అనిపేరే
3: ಅಂದ ವೆಂಕಪ್ಪಣ್ಣ, ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
2: ಶೇಖರ ಓಲ್ ಮಲ್ಪೇರಿಯ
3: ಅವು ನಮ್ಮ ಉಜಿರೆಡೆ ಉಂಡಿ.
4: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97 3 4 0 8 4 0 8 ಫೋನ್ ನಂಬರ್ ಕೊಡೋರ 97 3 4 0 8 4 0 8
5: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ. ನಮ್ಮ ನಡೆನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
6: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
7: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ. ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
6: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು ಹಸಿರಿದ್ರೆ ಉಸಿರು ಅನ್ನೋ ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದ್ ಗಿಡ ನೆಡ್ತೀನಿ.
8: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
9: ನನ್ನ ಹೆಸರು ಅಶೋಕ. ನನ್ನದು ಚಿಕ್ಕ ಸುಂದರ ಸಂಸಾರ, ಅದ್ಯಾವಾಗಲೂ ಕುಡಿತದ ಚಟಕ್ಕೆ ದಾಸನಾದೆ. ಈಗ ದೇಹದ ಶಕ್ತಿ ಕುಂದಿದೆ, ಅನಾರೋಗ್ಯ ಆವರಿಸಿಕೊಂಡಿದೆ. ಕಾರಣ ಅತಿಯಾದ ನನ್ನ ಕುಡಿತ. ನನ್ನ ಪರಿಸ್ಥಿತಿ ನಿಮಗೂ ಬರುವುದು ಬೇಡ. ನಿಮ್ಮ ಆರೋಗ್ಯಕ್ಕಾಗಿ ಕುಡಿತದ ಚಟದಿಂದ ದೂರ ಇರಿ.
10: ಮದ್ಯಪಾನ ಚಟದಿಂದ ದೂರ ಇರಿ. ನೀವು ಬದುಕಿ ಬೇರೆಯವರನ್ನೂ ಬದುಕಲು ಬಿಡಿ. ಆರೋಗ್ಯಯುತ ಸಮಾಜಕ್ಕಾಗಿ ನಮ್ಮ ಸಂದೇಶ. ರೇಡಿಯೋ ನಿನಾದ 90.4 FM.

0: ರೇಡಿಯೋ ನಿನಾದ 90.4 ಎಫ್ಎಂ.
1: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 ಎಫ್ಎಂ. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 ಎಫ್ಎಂ ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

0: ಹಸನಾಗುವುದು.
1: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತ್ನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕಾರ

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ ಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದದ ರಂಗ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಹಾರ್ಟ್ ಫುಲ್ ವೆಲ್ಕಮ್. ಇವತ್ ನಾನು ನಮ್ಮೆಲ್ಲರ ಲೈಫ್ ನಲ್ಲೂ ನಾವ್ ಎಷ್ಟೇ ಅವಾಯ್ಡ್ ಮಾಡಬೇಕು ಅಂದ್ರೂ ಮತ್ತೆ ಯಾವ್ದಾದ್ರು ರೂಪದಲ್ಲಾದ್ರೂ ನಮ್ ಜೀವನಕ್ಕೆ ರೀಎಂಟ್ರಿ ಕೊಡೋ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತಿದ್ದೀನಿ. ಪ್ಲಾಸ್ಟಿಕ್ ಅನ್ನ ಅಲೆಕ್ಸಾಂಡರ್ ಪಾರ್ಕಿಸ್ ಅನ್ನೋ ವ್ಯಕ್ತಿ 1856 ಫಸ್ಟ್ ಟೈಮ್ ಕಂಡುಹಿಡಿತಾನೆ. ಅದಾದ್ಮೇಲೆ ಪ್ಲಾಸ್ಟಿಕ್ ಅನ್ನ ಬಾಟಲ್ಗಳಲ್ಲಿ, ವೆಹಿಕಲ್ಸ್ ಪಾರ್ಟ್ಗಳಲ್ಲಿ, ಎಲೆಕ್ಟ್ರಾನಿಕ್ ಗೆಜೆಟ್ಗಳಲ್ಲಿ ಕೂಡ ಬಳಸೋದಕ್ಕೆ ಶುರು ಮಾಡ್ತಾರೆ. ಪ್ಲಾಸ್ಟಿಕ್ ಮನುಷ್ಯನ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಅಂದ್ರೆ ನೀವು ನಂಬಲೇಬೇಕು. ಅತಿಯಾದ ಜವಾಬ್ದಾರಿ ಇಲ್ಲದ ಬಳಕೆ ಮತ್ತೆ ಪ್ಲಾಸ್ಟಿಕ್ನ ದುರುಪಯೋಗ ಇವತ್ತು ಪ್ರಕೃತಿಯ ನಾಶದ ಮೂಲ ಕಾರಣವಾಗಿದೆ. ಸದುಪಯೋಗಕ್ಕಾಗಿ ಬಳಕೆಗೆ ತಂದ ಈ ಪ್ಲಾಸ್ಟಿಕ್ ಇವತ್ತು ಪ್ರಕೃತಿಯನ್ನೇ ತೊಂದರೆಗೆ ತಳ್ತಾ ಇದೆ. ಹಾಗಾದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗೋದಕ್ಕೆ ಏನು ದಾರಿನೇ ಇಲ್ವಾ? ಇದೆ. ಅದೇನು ಅಂತ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಪ್ಲಾಸ್ಟಿಕ್ ಅನ್ನ ಜಾಸ್ತಿ ಬಳಸಿದ್ರೆ ಮನುಷ್ಯನಿಗೆ, ಪ್ರಕೃತಿಗೆ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಇದೆ. ಇದು ಗೊತ್ತಿದ್ರೂ ನಾವದನ್ನ ಬಳಸೋದು ನಿಲ್ಲಿಸೋದೇ ಇಲ್ಲ. ಸೊ ನಾನಿವಾಗ ಪ್ಲಾಸ್ಟಿಕ್ ಬದಲು ಯಾವ ವಸ್ತುಗಳನ್ನ ಬಳಸಬಹುದು ಅಂತ ಹೇಳ್ತೀನಿ. ಯಾವ್ದಾದ್ರೂ ಮದುವೆ ಫಂಕ್ಷನ್ ಇದ್ರೆ ನಮ್ಮ ಮೊದಲ ಪ್ರಯಾರಿಟಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಕಪ್ಸ್, ಪ್ಲಾಸ್ಟಿಕ್ ತಟ್ಟೆ ಮತ್ತೆ ಪ್ಲಾಸ್ಟಿಕ್ ಚೀಲ ಇವುಗಳಿಗೇನೆ. ಇದನ್ನೆಲ್ಲ ಬಳಸೋ ಬದಲು ನಾವು ಊಟಕ್ಕೆ ಹಾಳೆ ತಟ್ಟೆ, ಪ್ಲಾಸ್ಟಿಕ್ ಗ್ಲಾಸ್ ಬದಲು ಪೇಪರ್ ಗ್ಲಾಸ್ ಅಥವಾ ಸ್ಟೀಲ್ ಗ್ಲಾಸ್ ನ ಬಳಸಬಹುದು. ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯ ಚೀಲಗಳನ್ನ ಬಳಸಬಹುದು. ಇದು ಕೇವಲ ಮದುವೆ ಮನೆ ಅಥವಾ ಬೇರೆ ಫಂಕ್ಷನ್ಗಳಲ್ಲಿ ಮಾತ್ರ ಅಲ್ಲ, ನಮ್ಮ ಡೈಲಿ ಲೈಫ್ ನಲ್ಲಿ ಕೂಡ ಬಳಸಿ ಸ್ವಲ್ಪ ಸ್ವಲ್ಪನೇ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಬೇಕು. ಸರಿ, ಹಾಗಿದ್ರೆ ಮಾತು ಮುಂದುವರಿಸೋಣ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ದಿ ಶೋ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ತುಂಬಾ ಕಡೆ ಪ್ಲಾಸ್ಟಿಕ್ ನ ಎಸೆಯಲ್ಲ, ಬದಲಾಗಿ ಪ್ಲಾಸ್ಟಿಕ್ ಅನ್ನ ನಾಶ ಮಾಡಬೇಕು ಅಂತ ಸುಟ್ಟು ಹಾಕ್ಬಿಡ್ತಾರೆ. ಆದ್ರೆ ಇದರಿಂದ ನಾಶ ಆಗೋದು ಪ್ಲಾಸ್ಟಿಕ್ ಅಲ್ಲ, ಪ್ರಕೃತಿ ಮತ್ತೆ ಮನುಷ್ಯನೇ. ಯಾಕಂದ್ರೆ ಪ್ಲಾಸ್ಟಿಕ್ ಸುಟ್ಟಾಗ ಅದರಿಂದ ಬರೋ ಹೊಗೆ ಮನುಷ್ಯನಿಗೆ ಉಸಿರಾಟದ ಸಮಸ್ಯೆ ಜೊತೆ ಕ್ಯಾನ್ಸರ್ ನಂತಹ ಮಾರಕ ರೋಗಗಳನ್ನ ಕೂಡ ತರುತ್ತೆ. ನಾವು ಅಲ್ಲಲ್ಲಿ ಪ್ಲಾಸ್ಟಿಕ್ ಎಸೆಯೋದ್ರಿಂದ ಪಾಪ ಮೂಕ ಪ್ರಾಣಿಗಳು ಅವುಗಳನ್ನ ತಿಂದು ತೊಂದರೆ ಅನುಭವಿಸ್ತವೆ. ಮತ್ತೆ ಪ್ಲಾಸ್ಟಿಕ್ ನದೀಲಿ ಸೇರ್ಕೊಂಡು ನದೀಲಿರೋ ಜಲಚರ ಜೀವಿಗಳಿಗೂ ಕೂಡ ತೊಂದರೆ ಆಗ್ತಿದೆ. ಇದನ್ನ ಬುದ್ಧಿಜೀವಿ ಆಗಿರೋ ಮನುಷ್ಯ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದ್ ಸಾಂಗ್ ಬರ್ತಿದೆ, ಕೇಳ್ಕೊಂಡ್ ಬನ್ನಿ.

ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಿರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಎಸ್, ಪ್ಲಾಸ್ಟಿಕ್ ಇವಾಗ ಯಾವ ರೀತಿ ಮನುಷ್ಯನ ಆವರಿಸಿದೆ ಅಂದ್ರೆ, ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕನು ಎಲ್ಲಾನು ಪ್ಲಾಸ್ಟಿಕ್ ಆಗೋಗ್ಬಿಟ್ಟಿದೆ. ನಾವು ಕುಡಿಯೋ ನೀರು ಕೂಡ ಪ್ಲಾಸ್ಟಿಕ್ ಬಾಟಲ್ ನಲ್ಲೇ ಕುಡಿಯೋದು. ನಾವು ಮಾಡೋ ಊಟನು ಪ್ಲಾಸ್ಟಿಕ್ ತಟ್ಟೆಯಲ್ಲೇ ಆಗ್ಬೇಕು. ಹಾಕೋ ಚಪ್ಪಲಿಯಿಂದ ಹಿಡಿದು ತಿನ್ನೋ ಚಿಪ್ಸ್ ಪ್ಯಾಕೆಟ್ ವರ್ಗೂ ಎಲ್ಲಾನು ಪ್ಲಾಸ್ಟಿಕ್. ದಿನದಲ್ಲಿ ಒಮ್ಮೆ ಅಂಗಡಿಗೆ ಹೋದ್ರೆ ಸಾಕು, ಪ್ಲಾಸ್ಟಿಕ್ ರಾಶಿನೇ ಮನೆಗೆ ಬಂದ್ಬಿಡುತ್ತೆ. ಸೊ ನಾವು ಅಂಗಡಿಗೆ ಹೋಗುವಾಗ ಒಂದು ಬಟ್ಟೆಯ ಚೀಲ ಹಿಡ್ಕೊಂಡು ಹೋದ್ರೆ ಅದೆಷ್ಟೋ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಬಹುದು. ಸೊ ನಾನ್ ಅವಾಗ್ಲೇ ಹೇಳ್ದೆ, ಪ್ಲಾಸ್ಟಿಕ್ ಅನ್ನ ಸುಟ್ರು ತಪ್ಪು ಇಟ್ರು ತಪ್ಪು. ನಾವು ಒಮ್ಮೆ ಬಳಸಿದ ಪ್ಲಾಸ್ಟಿಕ್ ಅನ್ನ ಇದಿನ್ನೇನಕ್ಕೂ ಯೂಸ್ ಇಲ್ಲ ಅನ್ಕೊಂಡು ಎಸೆದ್ ಬಿಡ್ತೀವಿ ಅಥವಾ ಸುಟ್ ಬಿಡ್ತೀವಿ ಅಲ್ವಾ. ಅದ್ರ ಬದಲು ನಾವಿದನ್ನ ರೀಸೈಕಲ್ ಮಾಡಿ ರೀಯೂಸ್ ಮಾಡ್ಕೋಬಹುದು. ರೀಸೈಕಲ್ ಮಾಡೋದ್ರಿಂದ ಹೊಸ ಪ್ಲಾಸ್ಟಿಕ್ ನ ಉತ್ಪಾದನೆ ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ಇನ್ನೂ ಮಾತಾಡೋದಿದೆ, ಆದ್ರೆ ಸದ್ಯಕ್ಕೊಂದು ಸಣ್ಣ ಬ್ರೇಕ್.

ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜಿ ಹರ್ಷಿತ ಶಿಶಿರ. ಪ್ಲಾಸ್ಟಿಕ್ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಮನುಷ್ಯ ಕುಲ ಪ್ರಕೃತಿಗೆ ಕೊಟ್ಟ ದೊಡ್ಡ ಶಾಪ ಅಂದ್ರೆ ಅದು ಪ್ಲಾಸ್ಟಿಕ್. ಒಂದು ಪೀಸ್ ಪ್ಲಾಸ್ಟಿಕ್ ಮಣ್ಣಲ್ಲಿ ಕರಗೋದಕ್ಕೆ ಸಾವಿರ ಸಾವಿರ ವರ್ಷಗಳೇ ಬೇಕು. ಪ್ಲಾಸ್ಟಿಕ್ ಮಣ್ಣಲ್ಲಿ ಸೇರ್ಕೊಂಡು ಮಣ್ಣಿನ ಫಲವತ್ತತೆಯನ್ನ ಕಮ್ಮಿ ಮಾಡಿ ಗಿಡ ಮರ ಬೆಳೆಯೋದಕ್ಕೆ ಅಡ್ಡಿಪಡಿಸುತ್ತೆ. ಪ್ಲಾಸ್ಟಿಕ್ ನಿಂದ ನಮ್ಮನ್ನ ಸಲಹು ಪ್ರಕೃತಿಗೆ ಇಷ್ಟೆಲ್ಲ ತೊಂದರೆ ಇದೆ ಅಂತ ಗೊತ್ತಿದ್ರೂ ಮನುಷ್ಯ ಮಾತ್ರ ತನ್ನ ಹಠ ಬಿಡಲ್ಲ. ಇನ್ನಾದ್ರೂ ಪ್ಲಾಸ್ಟಿಕ್ ಬಳಸೋದನ್ನ ನಿಲ್ಲಿಸಿ ನಮ್ಮನ್ನ ಕಾಪಾಡೋ ನೇಚರ್ನ ನಾವು ಕಾಪಾಡೋಣ. ಏನಂತೀರಾ? ಸರಿ, ಹಾಗಿದ್ರೆ ಕಾರ್ಯಕ್ರಮನ ಮುಗಿಸೋ ಹೊತ್ತಾಯ್ತು. ಮತ್ತೆ ಮುಂದಿನ ಸತಿ ಹೊಸ ವಿಷಯದ ಜೊತೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದು ತರಂಗ.

0: ಕಾನೂನು ಸೇವಾ ಪ್ರಾಧಿಕಾರ
1: ನ್ಯಾಯಾಲಯ ವ್ಯಾಜ್ಯಗಳಿಗೆ ಒಳ್ಳೆಯ ವಕೀಲರನ್ನು ಒದಗಿಸುತ್ತದೆ.
0: ಸಮಯದಲ್ಲಿ ಎಲ್ಲ ಸಂಭಾವ್ಯ ಕಾನೂನು ಸಹಾಯ ಹಾಗೂ ಸಲಹೆ ನೀಡುತ್ತದೆ.
1: ಲೋಕ ನ್ಯಾಯಾಲಯಗಳ ಮೂಲಕ ವಿಳಂಬಗೊಂಡ ವ್ಯಾಜ್ಯಗಳನ್ನು ಕೂಡಲೇ ವಿಲೇವಾರಿ ಮಾಡಲಾಗುವುದು.
0: ಅದು ಕೂಡ ಸಂಪೂರ್ಣ ಉಚಿತವಾಗಿ.
1: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ಉತ್ತಮ ನ್ಯಾಯ ಉತ್ತಮ ಸಮಾಜ.
0: ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಕೋರ್ಟ್ನ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯಾಲಯವನ್ನು ಸಂಪರ್ಕಿಸಿ
1: ಅಥವಾ ಟೋಲ್ ಫ್ರೀ ಸಂಖ್ಯೆ 1510000 ಕರೆ ಮಾಡಿ.
2: ఊరెట్ల నష్టను తూదు తూదు సాకాలు లాభ తూరగే తిక్కుచి
3: సురుసురుకు క్రిసిట్ ఇర్లేకని ఎన్నలానే బరా
2: ఎవరమని ఇబ్బంది కుళ్ళు అన నినంతూ నాకు అంచదాల తోచి ఊరెట్ల బులెడ్డు
3: ఏ ఇత్త ఉండు ఈరు ఈర్న జాగద మన్నును పరీక్ష మల్దారా
2: ఎవరమని ఇబ్బంది కుళ్ళు మన్ను నేర పరీక్ష అని పేరే
3: ಅಂದ ವೆಂಕಪ್ಪಣ್ಣ, ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
2: ಶೇಖರ ಓಲ್ ಮಲ್ಪೇರಿಯ
3: ಅವು ನಮ್ಮ ಉಜಿರೆಡೆ ಉಂಡಿ.
4: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದುಟ್ಟುಗು ಉಜಿರೆ ಎಸ್ಡಿಎಂ ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗುಬಲೆ ಫೋನ್ ನಂಬರ್ 97 3 1 9 4 0 ಫೋನ್ ನಂಬರ್ ಕೊಡೋರ 97 3 1 9 4 0
5: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ. ನಮ್ಮ ನಡೆನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
6: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
7: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ. ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
6: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
8: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
9: ನನ್ನ ಹೆಸರು ಅಶೋಕ. ನನ್ನದು ಚಿಕ್ಕ ಸುಂದರ ಸಂಸಾರ. ಅದ್ಯಾವಾಗಲೂ ಕುಡಿತದ ಚಟಕ್ಕೆ ದಾಸನಾದೆ. ಈಗ ದೇಹದ ಶಕ್ತಿ ಕುಂದಿದೆ, ಅನಾರೋಗ್ಯ ಆವರಿಸಿಕೊಂಡಿದೆ. ಕಾರಣ ಅತಿಯಾದ ನನ್ನ ಕುಡಿತ. ನನ್ನ ಪರಿಸ್ಥಿತಿ ನಿಮಗೂ ಬರುವುದು ಬೇಡ. ನಿಮ್ಮ ಆರೋಗ್ಯಕ್ಕಾಗಿ ಕುಡಿತದ ಚಟದಿಂದ ದೂರ ಇರಿ.
10: ಮದ್ಯಪಾನ ಚಟದಿಂದ ದೂರ ಇರಿ. ನೀವು ಬದುಕಿ ಬೇರೆಯವರನ್ನೂ ಬದುಕಲು ಬಿಡಿ. ಆರೋಗ್ಯಯುತ ಸಮಾಜಕ್ಕಾಗಿ ನಮ್ಮ ಸಂದೇಶ. ರೇಡಿಯೋ ನಿನಾದ 90.4 FM.

0: ರೇಡಿಯೋ ನಿನಾದ 90.4 ಎಫ್ಎಂ.
1: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 ಎಫ್ಎಂ. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 ಎಫ್ಎಂ ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ. ಒಂದು ರೇಡಿಯೋ ನಿನಾದ 90.4 ಎಫ್ಎಂ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಮುಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತ್ರಗಳ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ ಧರ್ಮಸ್ಥಳ.
1: ಯಾನ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ.
2: ಸುಪ್ರಿಯ ಹರ್ಷೇಂದ್ರ ಕುಮಾರ್ ಶ್ರೀಕ್ಷೇತ್ರ ಧರ್ಮಸ್ಥಳ.
1: ಕಿರಣ್ ದಿಪ್ಪುಲಿ, ರೇಡಿಯೋ ನಿನಾದ 90.4 FM.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸೆತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಇದೆಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

ನೀರಿನ ಬಳಕೆ ಮಾಡುವುದು ನಮ್ಮೆಲ್ಲರ ಹಕ್ಕು. ಆದರೆ ನೀರನ್ನು ಉಳಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಬೆಳಗ್ಗೆ ಸ್ನಾನ, ಶೌಚ ಅಥವಾ ಬಟ್ಟೆ ತೊಳೆಯುವಾಗ ಕಡಿಮೆ ನೀರನ್ನು ಬಳಸೋಣ. ಭವಿಷ್ಯದ ಪೀಳಿಗೆಗಾಗಿ ನೀರನ್ನು ಉಳಿಸೋಣ. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ಮತ್ತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
1: ಎರಡು ಮನದ ಮಾತೆ, ಒಂದು ಯುಗಳ ಗೀತೆ, ಅದರ ಪ್ರೇಮ ರಾಗ ಮಧುರಮಯ.

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ.

ಬೆಳ್ಳಿ ಕಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು KS ಚಿತ್ರಾ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ನಾತರ ನಮಸ್ಕಾರ. ಏನ್ ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ. ಏನು 17 ವರ್ಷ ತುಂಬಿ ಪಂಡಿತ ಬೇರೆ ಹಿಡಿದು ಮಿತ್ರದ ತಿರ್ತು ಹೋದ್ದು ಎನ್ನ ಬೇರೆ ಮನೆ ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂತ ದೇಶ ಮಂತ್ರಿ ಮಾತೇರ ಲವಲಿ ಬೊಂಡ ಬರ್ಲಿ ಏನು ನೀನಾದ ಏನ ಕೇಳಿಲ್ಲ ನಿಖಿಲ ಕೇಳಲಿ.
1: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
2: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ? ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ. ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

ಸೋಲ್ಮೇಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇನೊಂದಿಪ್ಪುಲೆ ರೇಡಿಯೋ ನಿನಾದ 90.4.

0: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
1: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನೀನಾದ 90.4 FM. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಒಂದು ಕವನ ವಾಚನ ಮತ್ತು ಕಥೆಯನ್ನು ಕೇಳಲಿದ್ದೀರಿ. ಇದೀಗ ಧನ್ಯ ನಾಡೋಲಿ ಕಡಬ ಇವರಿಂದ ಕವನ ವಾಚನ ಕೇಳಲಿದ್ದೀರಿ.
2: ನಮಸ್ಕಾರ, ನಾನು ಧನ್ಯ ನಾಡೋಲಿ ಕಡಬ. ಇಂದು ನಾನು ಸ್ವರಚಿತ ಕವನವನ್ನು ನಿಮ್ಮ ಮುಂದೆ ವಾಚಿಸಲಿದ್ದೇನೆ. ಕವನದ ಶೀರ್ಷಿಕೆ ಭವ್ಯ ಭವಿತವ್ಯಕ್ಕೆ ಹಸಿರು ನಾಳೆಯ ನೀಡೋಣ. ಮೂಡಣ ದಿಗಂತದಂಚಿಂದ ನೇಸರಣ ಕಿರಣ ರಂಗು ಸೋಕಿ ಪುಳಕಗೊಂಡು ನವ ಉಲ್ಲಾಸದ ಚಿಲುಮೆ ಚೆಲ್ಲುವ ಹಸಿರೊಳಗಡೆ ಉಸಿರು ಇದೆ. ನವ ಉಲ್ಲಾಸದ ಚಿಲುಮೆ ಚೆಲ್ಲುವ ಹಸಿರೊಳಗಡೆ ಉಸಿರು ಇದೆ. ಸುಪ್ರಭಾತದ ಧನ್ಯ ಇಂಪಿಗೆ ಜುಳು ಜುಳು ಹರಿವ ನದಿಯ ನಾದದಿ ಹಕ್ಕಿಗಳ ಚಿಲಿಪಿಲಿ ಕಲರವದಿ ಶುಭ ಕೋರಿದೆ ದಿನದುದಯಕ್ಕೆ. ಹಕ್ಕಿಗಳ ಚಿಲಿಪಿಲಿ ಕಲರವದಿ ಶುಭ ಕೋರಿದೆ ದಿನದುದಯಕ್ಕೆ. ತಂಗಾಳಿ ಸ್ಪರ್ಶಕ್ಕೆ ಮೊಗ್ಗು ಬಿರಿದು ಸುಮವು ಅರಳಿ ಕಂಪು ಬೀರಿ ಹಸಿರೇ ನೀನು ಉಸಿರಾಗಿ ಸೊಬಗ ಸಿರಿಯ ಮೆರೆಸಿನಲಿವೆ. ಹಸಿರೇ ನೀನು ಉಸಿರಾಗಿ ಸೊಬಗ ಸಿರಿಯ ಮೆರೆಸಿನಲಿವೆ. ಬಾನಲಿ ತೇಳುವ ಬಿಳಿ ಮೋಡ ಕರಗಿ ದರೆಯ ಆವರಿಸಲು ವರುಣದಾರೆ ಮಣ್ಣಿನ ಪರಿಮಳ ಎಲ್ಲೆಡೆ ಹರಡಿ ಸಂಭ್ರಮಿಸುತ್ತಿದೆ ಹಸಿರಾಗಿ ಸಸ್ಯಶ್ಯಾಮಲೆ. ಮಣ್ಣಿನ ಪರಿಮಳ ಎಲ್ಲೆಡೆ ಹರಡಿ ಸಂಭ್ರಮಿಸುತ್ತಿದೆ ಹಸಿರಾಗಿ ಸಸ್ಯಶ್ಯಾಮಲೆ. ಕಡುವನದ ಮನೆಗೆ ನೇಸರನು ಹೊರಡಲು ಒಂಬೆಳಕ್ಕಿನ ಸಿರಿ ಮುಗಿಲಿನಲ್ಲಿ ಮುಂಜಾವಿನುಸಿರಿನಲ್ಲಿ ಬೆಳೆದ ಹಸಿರ ಮೊಗ್ಗುಗಳು ಹೊಸತೊಂದು ನಾಳೆಗೆ ನಾಂದಿ ಹಾಡಿವೆ. ಮುಂಜಾವಿನುಸಿರಿನಲ್ಲಿ ಬೆಳೆದ ಹಸಿರ ಮೊಗ್ಗುಗಳು ಹೊಸತೊಂದು ನಾಳೆಗೆ ನಾಂದಿ ಹಾಡಿವೆ. ಹಕ್ಕಿಗಳಿಗೆ ಗೂಡು ಸೇರೋ ಸಂಭ್ರಮ ನೇಸರನು ವಿದಾಯ ಹೇಳಿ ಮರೆಯಾಗಲು ಬಾನಳಿ ಮಿನುಗುವ ತಾರೆಗಳ ನಡುವೆ ಕುಳಿತು ಮೂಡಣದಲ್ಲಿ ನಗುವನು ಬೆಳದಿಂಗಳ ಚಂದಿರ. ಬಾನಳಿ ಮಿನುಗುವ ತಾರೆಗಳ ನಡುವೆ ಕುಳಿತು ಮೂಡಣದಲ್ಲಿ ನಗುವನು ಬೆಳದಿಂಗಳ ಚಂದಿರ. ನಿಜಕ್ಕೂ ಅನಂತ ಈ ವಿಸ್ಮಯ ಸವಿಯೋಣ ಹಸಿರಿನ ಈಸುಗಳು ಬೆಳೆಸಿ ಉಳಿಸುವ ಹಸಿರು ಸಿರಿಯ ಭವ್ಯ ಭವಿತವ್ಯಕ್ಕೆ ಹಸಿರು ನಾಳೆಯ ನೀಡೋಣ. ಬೆಳೆಸಿ ಉಳಿಸುವ ಹಸಿರು ಸಿರಿಯ ಭವ್ಯ ಭವಿತವ್ಯಕ್ಕೆ ಹಸಿರು ನಾಳೆಯ ನೀಡೋಣ. ಧನ್ಯವಾದಗಳು.
1: ಇದುವರೆಗೆ ಕವನ ವಾಚನವನ್ನು ಕೇಳಿದ್ದೀರಿ. ಈಗ ಈ ಕವಿತೆಯನ್ನು ಸಂಗೀತ ಸಂಯೋಜನೆಯಲ್ಲಿ ಕೇಳೋಣ.

0: ಇದುವರೆಗೆ ಧನ್ಯನಾಡೋಳಿ ಕಡಬ ಇವರ ಕವನ ವಚನವನ್ನು ಆಲಿಸಿದ್ದೀರಿ. ಇದೀಗ ಎಸ್ಡಿಎಂ ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಇಲ್ಲಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿನಿ ಕುಮಾರಿ ಸೃಷ್ಟಿ ಅವರಿಂದ ಕಥೆಯನ್ನು ಕೇಳೋಣ.
1: ರೇಡಿಯೋ ನಿನಾದ ಕೇಳುಗರಿಗೆ ಸ್ವಾಗತ. ಡಿಗ್ರಿ ನಂತರ ಮುಂದೇನು ಅಂತ ಪ್ರಶ್ನೆ ಈಗ ಎಲ್ಲರಲ್ಲೂ ಕಾಡ್ತಿರುತ್ತೆ. ಆ ಪ್ರಶ್ನೆಗೆ ಒಂದು ಸರಳವಾದ ಉತ್ತರ ನನ್ನ ಈ ಕಥೆಯಲ್ಲಿ. ಸ್ಟಾರ್ಟ್ ಮಾಡೋಣವಾ? ನನ್ಗೆ ಯಾಕೋ ಅನಿಸ್ತಾ ಇಲ್ಲ ನಾನೇ ಜಾಬ್ ಮಾಡಲು ಸರಿಯಾದ ವ್ಯಕ್ತಿ ಅಂತ. ಇಲ್ಲ ಇಲ್ಲ, ಪ್ಯಾಕೇಜ್ ಕೂಡ ಚೆನ್ನಾಗಿದೆ, ಜನ ಕೂಡ ಚೆನ್ನಾಗಿದ್ದಾರೆ, ನಾನು ಫ್ರೆಷರ್ ಆಗಿರೋದ್ರಿಂದ ಎಂಟ್ರಿ ಲೆವೆಲ್ ಜಾಬ್ ತಾನೇ ಸಿಗುತ್ತೆ, ಯಾರೋ ಬಂದು ನನಗೆ ಎಚ್ ಆರ್ ಪೋಸ್ಟ್ ಕೊಡಲ್ಲ ಅಲ್ವಾ ಅಂದಾಗೆ ನಾನು ಏನೆಲ್ಲ ಇಮ್ಯಾಜಿನ್ ಮಾಡಿದ್ದೆ. ಮುಂಬೈ ಬೆಂಗಳೂರು ಅಂತ ಸಿಟಿಲಿ ಜಾಬ್ ಮಾಡ್ತೀನಿ, ಸಿನಿಮಾಗಳಲ್ಲಿ ತೋರಿಸೋ ಹಾಗೆ ತುಂಬ ಆಟಿಟ್ಯೂಡ್ ಇಂದ ಬೋಲ್ಡ್ ಆಗಿ ಆಫೀಸ್ ಅಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ಎಂಪ್ಲಾಯಿಗೆ ಗುರುತಿಸ್ಕೋತೀನಿ. ಆದ್ರೆ ಈಗ ಅದೇ ಜಾಬು ಅದೇ ಸಮಯ ಮತ್ತೆ ಅಲ್ಲೇ ಕೆಲಸ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಜಾಬ್ ಒಪ್ಕೊಳ್ಳಾ ಬೇಡ್ವಾ ಅಪ್ಪ ಹೇಳ್ತಿದ್ರು, ನಿನಗೆ 23 ವಯಸ್ಸಿಗೆ ಜಾಬ್ ಆಫರ್ ಬಂದಿದ್ದೆ ಗ್ರೇಟು. ಜನ ಹೇಳ್ತಾರೆ ಯಾವಾಗ ಒಳ್ಳೆ ದಿನ ಬಾಗಿಲು ತಡ್ತಿರುತ್ತೆ, ನನ್ನಂತವರು ಬೆಂಗಳೂರು ಮುಂಬೈ ಕನಸು ಕಾಣ್ತಾ ಮಲ್ಕಿರ್ತಾರೆ. ಇದೆಲ್ಲ ಯೋಚನೆ ಮಾಡ್ತಾ ಜೊತೆಗೆ ಎಲ್ಲರ ಕಡೆಯಿಂದ ಫ್ರೀಯಾಗಿ ಸಜೆಷನ್ ಕೇಳುತ್ತಾ ಸಾಕಾಗಿ ಕೊನೆಗೆ ನಾನು ನಿಜವಾದ ಸೊಲ್ಯೂಷನ್ ಇರೋ ಜಾಗ ಕೊರಟೆ, ಅದುವೇ ನಮ್ಮ ಅಜ್ಜಿಯವರು. ಮನೇಲಿ ಹೇಳಿ ಬೆಳಗ್ಗೆ ಬಸ್ ಹತ್ತಿ ಸಂಜೆ ನಾನು ನಮ್ಮ ಅಜ್ಜಿ ಊರಿಗೆ ತಲುಪ್ತೆ. ನೀವೆಲ್ಲ ಅಂದ್ಕೊಂಡಿರ್ಬೋದು ಅಜ್ಜಿ ಅಂದ ತಕ್ಷಣ ಕೈಯಲ್ಲಿ ಕೋಲ್ ಹಿಡ್ಕೊಂಡು ಕಣ್ಣಿಗೆ ಕನ್ನಡಕ ಹಾಕೊಂಡು ಬಗ್ಗಿ ನಡೆಯುವ ವಯಸ್ಸಾದ ಹಣ್ಣು ಮುದುಕಿ ಅಂತ. ಹಾಗೆಲ್ಲ ಕಲ್ಪನೆ ಮಾಡ್ಕೋಬೇಡಿ. ಅವಳ ವಯಸ್ಸಲ್ಲಿ ನನಗೆ ಅಜ್ಜಿ ಇರ್ಬೋದು, ಆದರೆ ಈಗಲೂ ಅವಳ ಸೌಂದರ್ಯ ಯಾವ ಹದಿಹರೆಯದ ಹುಡುಗಿಗೂ ಕಡಿಮೆ ಇಲ್ಲ. ಅವಳು ಹಳೆ ಕಾಲದವಳಾದರೂ ಅವಳ ಯೋಚನೆಗಳು ಯಾವತ್ತೂ ನನಗೆ ಕಿರಿಕಿರಿ ಮಾಡಿರಲಿಲ್ಲ. ನಾನು ಊರಿಗೆ ಬಂದಿದ್ದನ್ನು ನೋಡಿ ಅವಳ ಮುಖದಲ್ಲಿ ಅಳು ನಗು ಎರಡು ಒಟ್ಟಿಗೆ ತೀರ್ತಿದ್ವು. ನನ್ನ ಮುಖ ನೋಡಿದ ತಕ್ಷಣ ಹೇಳಿದ್ಲು, ಏನಾಯಿತು ಅಂತ ಕೇಳಿದ್ಲು. ಅಜ್ಜಿ ಮನೆ ಅಂದರೆ ಮೊದಲು ನೆನಪಾಗದೆ ಅವಳ ಕೈ ರುಚಿ. ಮತ್ತೇಂತಡ, ರಾತ್ರಿ ನನ್ನಿಷ್ಟವಾದ ಅಡುಗೆ ಮಾಡಿದ್ರು. ಪ್ರತಿ ಸಲದ ಹಾಗೆ ಇವತ್ತು ಅಂಗಳದಲ್ಲಿ ಮಂಚ ಹಾಕಿದ್ವಿ, ಅದ್ರ ಮೇಲೆ ನಮ್ಮ ಅಜ್ಜಿ, ಅವ್ರ ಮಡ್ಲಲ್ಲಿ ನಾನು. ಹೇಳು ಏನಾಯ್ತು, ಇದ್ದಕ್ಕಿದ್ದಂತೆ ಊರಿಗೆ ಬಂದಿದ್ದು, ಏನು ಎಲ್ಲ ಚೆನ್ನಾಗಿದೆ ತಾನೆ? ಅಜ್ಜಿ ಎಲ್ಲ ಚೆನ್ನಾಗಿದೆ, ಆದ್ರೆ ಒಂದು ಸಮಸ್ಯೆ ಗೊತ್ತಾಗ್ತಿಲ್ಲ, ಬಂದಿರೋ ಈ ಜಾಬ್ ಆಫರ್ ತಗೊಳ್ಳ ಅಥವಾ ಬೇಡ ಅಂತ. ಒಳಗಡೆ ಒಂಥರ ಅದೇನೋ ಭಯ ಕಾಡ್ತಾ ಇದೆ. ನನಗನ್ಸುತ್ತೆ ನಾನು ಈ ಜಾಬ್ಗೋಸ್ಕರ ಬೆಸ್ಟ್ ಅಲ್ಲ ಅಂತ. ಯಾರಿಗೆ ಗೊತ್ತು, ಜಗತ್ತಿನಲ್ಲಿ ಬೇರೆ ಜಾಬ್ ನನಗೋಸ್ಕರ ಕಾಯ್ತಿರ್ಬೋದಲ್ವಾ? ಈಗ ನಾನು ಈ ಜಾಬ್ ಮಾಡಿದ್ರೆ ನಾಳೆ ಆ ಬೆಸ್ಟ್ ಜಾಬ್ ನಾನು ಕಳ್ಕೊಬೋದಲ್ವಾ? ಅದಷ್ಟನ್ನೂ ಕೇಳಿಕೊಂಡಿರೋ ನನಗೆ ನನ್ನ ಮೇಲೆ ಬೇಜಾರಾಗ್ಬೋದಲ್ವಾ? ಈ ಥರ ತಲೆ ಬುಡ ಇಲ್ದಿರೋ ಕ್ವಶನ್ಸು ನಮ್ಮ ಅಜ್ಜಿ ಕೇಳಿದಾಗ ಅವ್ರ ಮುಖದಲ್ಲಿ ನೋಡಿದಾಗ ನನಗನ್ನಿಸ್ತು ಅವ್ರಿಗೆ ಮೇ ಬಿ ಅರ್ಥ ಆಗಿಲ್ಲ ಅಂತ. ಆದರೆ ಅದು ನನ್ನ ತಪ್ಪು ಕಲ್ಪನೆ. ಅಜ್ಜಿ ಹೇಳ್ತಿದ್ರು, ಪುಟ್ಟ ನಮ್ಮ ಕಾಲದಲ್ಲಿ ಹೀಗಿರ್ಲಿಲ್ಲ ಆಯ್ತಾ? ಅಜ್ಜಿ ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೇಳಕ್ಕೆ ಬಂದಿದ್ದೀನಿ, ನಿಮ್ಮ ಕಾಲದ ಕತೆ ಕೇಳಕ್ಕಲ್ಲ. ನಿಮ್ಮ ಕಾಲದ ಕತೆ ಅಂತೂ ಹೇಳಲೇಬೇಡಿ, ಅವಾಗಂತೂ ಶಾಲೆ ಮುಗಿದ ತಕ್ಷಣ ಮದುವೆ, ನಿಮ್ಮ ಪ್ರಕಾರ ಪ್ರಮೋಷನ್ ಅಂದರೆ ಮಕ್ಕಳು. ಹೌದು ಪುಟ್ಟ, ನಂಗೆ ಗೊತ್ತು ನಮ್ಮ ಕಾಲದ ಕತೆ ನಿಂಗೆ ತುಂಬ ಸಲ ಕೇಳಿದ್ಯಾ, ಆದರೆ ನಾನಿವತ್ತು ನಿನ್ನ ತಲೆಯಲ್ಲಿರೋ ಸಮಸ್ಯೆಗೆ ಪರಿಹಾರ ಹೇಳಕ್ಕೆ ಅದೇ ರೀತಿಯಲ್ಲಿ ಒಂದು ಕತೆ ಹೇಳ್ತೀನಿ, ಕೇಳ್ತೀಯಾ? ಸರಿ ಅಜ್ಜಿ. ನಾನು ಒಬ್ಬ ದೊಡ್ಡ ಶ್ರೀಮಂತ ಮನೆಯ ಎಲ್ಲಕ್ಕಿಂತ ಚಿಕ್ಕ ಮಗಳು, ಅಂದರೆ ಚಿಕ್ಕವಳನ್ನೋ ಮುದ್ದಿನಿಂದ ನಾನು ತುಂಬ ತುಂಡಿಯಾಗಿದ್ದೆ. ನನ್ನ ಮನೆಯಲ್ಲಿ ತುಂಬ ಆಳುಕಾಳು ಇರ್ತಿದ್ರು, ಯಾವತ್ತು ಎದ್ದು ನನಗೋಸ್ಕರ ಒಂದು ಲೋಟ ನೀರು ತಗೊಳ್ಳೋ ಪರಿಸ್ಥಿತಿನೂ ನನಗೆ ಬಂದಿರಲಿಲ್ಲ. ಇಷ್ಟೊಂದು ಆಕಾಶದಲ್ಲಿ ಹಾರಾಡೋ ನನಗೆ ನಮ್ಮ ತಂದೆ 16 ವಯಸ್ಸಲ್ಲಿ ನಿಮ್ಮ ತಾತನ ಕೊಟ್ಟು ಮದುವೆ ಮಾಡಿದ್ರು. ಮದುವೆ ಆಗಿ ನಿಮ್ಮ ತಾತನ ಮನೆ ಸೇರಿದೆ. ನಿಮ್ಮ ತಾತ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿದ್ದರು, ಆದರೆ ಅವ್ರು ಬೆಳಗ್ಗೆ ಸೈಕಲ್ ತೊಗೊಂಡು ಹೋಗ್ತಿದ್ರು. ಅವ್ರ ಕೆಲಸಕ್ಕೆ ಹೋದರೆ ನಾನು ಅವ್ರ ಮನೇಲಿ ಎಲ್ಲಕ್ಕಿಂತ ದೊಡ್ಡ ಸೊಸೆ ಆಗಿದ್ದೆ. ದೊಡ್ಡ ಸೊಸೆ ಅನ್ನೋ ಪಟ್ಟ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ದೊಡ್ಡ ಜವಾಬ್ದಾರಿ ಕೂಡ. ಅದು ಮನೆಯವರಲ್ಲಿರೋರನ್ನ ನೋಡ್ಕೊಳ್ಳೋದಷ್ಟೇ ಅಲ್ಲದೆ ಹೊಲದಲ್ಲಿರೋ ಹಸು ಕರನು ನಾನೇ ನೋಡ್ಕೋತಿದ್ದೆ. ನಾನು ಹೋಗ್ತಾ ಹೋಗ್ತಾ ಇದಕ್ಕೆಲ್ಲ ಹೊಂದ್ಕೊಂಡೆ. ಯೋಚನೆ ಮಾಡು, ಒಂದು ಲೋಟ ನೀರು ಎತ್ತೊಗೊಳ್ದೆ ಇರೋಳು ಗಂಡನ ಮನೆಯಲ್ಲಿ ದೂರದ ಮೈಲಿಂದ ಬಾವಿಯಿಂದ ಬಿಂದಿಗೆಯಲ್ಲಿ ಹೊತ್ಕೊಂಡು ತರ್ತಿದ್ದೆ. ಅನಿಸ್ತಿತ್ತು ಕತ್ಲೆ ಕಳೆದು ಬೆಳಕಾಗೋಷ್ಟರಲ್ಲಿ ನನ್ನ ಜೀವನನೇ ಬದಲಾಗೋಯ್ತು. ಅವತ್ತು ಯಾರೂ ನಂಗೆ ಕೇಳಿರಲಿಲ್ಲ ನೀನೇನು ಬಯಸ್ತೀಯ ಅಂತ. ನಾನು ಕೂಡ ನನ್ನ ಜೀವನದಲ್ಲಿ ತುಂಬ ಪಾತ್ರಗಳನ್ನ ನಿಭಾಯಿಸಿದ್ದೀನಿ, ಒಂದ್ಸಲ ಹೆಂಡತಿಯಾಗಿ, ಇನ್ನೊಂದ್ಸಲ ಸೊಸೆಯಾಗಿ, ಕೆಲವೊಂದ್ಸಲ ಅತ್ತಿಗೆ ಆಗಿ, ಮತ್ತೊಂದ್ಸಲ ತಾಯಿಯಾಗಿ, ಈಗ ನಿಮ್ಮೆಲ್ಲರ ಅಜ್ಜಿಯಾಗಿ. ನನ್ನ ಅಜ್ಜಿ ಅವಳ ಕಾಲದ ಈ ಕತೆನ ನನ್ನ ಹತ್ರ ತುಂಬ ಸಲ ಹಂಚ್ಕೊಂಡಿದ್ಲು. ಈ ಕತೆ ನನಗೆ ಹೊಸದಲ್ಲ, ಆದರೆ ಕೆಲವೊಂದ್ಸಲ ಅವಳ ಈ ಕತೆನ ಗರ್ವದಿಂದ ಹೇಳ್ತಿದ್ಲು, ಕೆಲವೊಂದ್ಸಲ ಸಿಟ್ಟಿಂದ, ಕೆಲವೊಂದ್ಸಲ ಖುಷಿಯಿಂದ, ಆದರೆ ಕೆಲವೊಂದ್ಸಲ ದುಃಖದಿಂದ. ಇವತ್ತು ಅವಳ ಈ ಕತೆ ಹೇಳ್ತಿರೋ ರೀತಿ ಹೇಗೆ ಅಂತ ಗೊತ್ತಾಗಲಿಲ್ಲ, ಆದರೆ ಇಲ್ಲಿ ತನಕ ಕೇಳಿರೋ ಎಲ್ಲ ಕತೆಗಿಂತ ವಿಭಿನ್ನವಾಗಿತ್ತು. ನಾನು ನಮ್ಮ ಅಜ್ಜಿ ಕೇಳಿದೆ, ಅಜ್ಜಿ ನಿನ್ನಿದನ್ನೆಲ್ಲ ಒಬ್ಳು ಹೇಗೆ ಮ್ಯಾನೇಜ್ ಮಾಡ್ತಿದ್ದೆ? ಪುಟ್ಟ ಕೆಲವೊಂದ್ಸಲ ಕೆಲವೊಂದು ಪಾತ್ರಗಳನ್ನ ನಾವು ಆರಿಸ್ತೀವಿ, ಆದರೆ ಕೆಲವೊಂದ್ಸಲ ಪಾತ್ರಗಳೇ ನಮ್ಮನ್ನು ಆರಿಸ್ತವೆ. ಈ ಕೆಲಸ ನಿನ್ನ ಜೀವನ ಬದಲಾಯಿಸುತ್ತೆ ನಿಜ, ಆದರೆ ಅದೇ ಹಳೆ ಜೀವನದಲ್ಲಿ ಏನಿದೆ? ಇವತ್ತು ನೀನು ಈ ಪಾತ್ರ ನಿಭಾಯಿಸು, ನಾಳೆ ಮತ್ತೊಂದು ಪಾತ್ರ ಸಿಕ್ಕಾಗ ಅದನ್ನು ನಿಭಾಯಿಸುವಂತೆ. ನನಗೆ ಗೊತ್ತಿರಲಿಲ್ಲ ನನ್ನ ಅಜ್ಜಿ ಇಷ್ಟೊಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾಳೆ ಅಂತ. ಅಜ್ಜಿ ಊರಿಗೆ ಬರುವಾಗ ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದು ಈಸಿಲಿ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಮತ್ತೆಂತಡ, ಈಗ ನೀವು ಹೇಳಿ, ನೀವು ಯಾವ ಪಾತ್ರ ನಿಭಾಯಿಸಲು ರೆಡಿ ಇದ್ದೀರಾ? ನಿಮಗೂ ಕೂಡ ಡಿಗ್ರಿ ಮುಗಿದ ಮೇಲೆ ಮುಂದೇನು ಅನ್ನೋ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ತಾ? ಸಿಕ್ತು ಅಂತ ಅನ್ಕೋತೀನಿ. ಅಂದಾಗಿ ಹೇಗಿತ್ತು ನಮ್ಮ ಅಜ್ಜಿಯ ಸೊಲ್ಯೂಷನ್? ಥ್ಯಾಂಕ್ ಯು.
0: ಹೀಗೆ ನಿಮ್ಮ ಕತೆ ಕವನಗಳನ್ನು ನಮಗೆ ಕಳುಹಿಸಬಹುದು. ಆಯ್ಕೆಗೊಂಡ ಅತ್ಯುತ್ತಮ ಕವನಗಳನ್ನು ಸಂಗೀತ ಸಂಯೋಜಿಸಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ 7760133904. ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ 7760133904. ಈ ಸಂಖ್ಯೆಗೆ ಕಳುಹಿಸಿಕೊಡಿ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದದ.

0: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
1: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ. ಅಪಘಾತ ತಪ್ಪಿಸಿ. ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ. ಸುರಕ್ಷಿತ ಸಂಚಾರ ನಮ್ಮ

0: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
1: ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಲೇಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸ್ವೀಪ್ ಸಮಿತಿ ವತಿಯಿಂದ SIR 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ ಸೆಪ್ಟೆಂಬರ್ 19 ಮತ್ತು 20ರಂದು ಬೆಳಿಗ್ಗೆ 9:00 AM ಸಂಜೆ 5:00 PM ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆಯ ಕೇಂದ್ರಗಳಲ್ಲಿ ನಡೆಯಲಿದೆ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ, ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ, ಆಕ್ಷೇಪಣೆಗಳಿದ್ದರೆ ದಾಖಲಿಸಿ, ನಿಮ್ಮ ಬೂತ್ ಮಟ್ಟದ ಅಧಿಕಾರಿ BLO ಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.
2: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. VBG ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳಿಕೊಳ್ತೇನೆ.
1: ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಲೇಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸ್ವೀಪ್ ಸಮಿತಿ ವತಿಯಿಂದ SIR 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ ಸೆಪ್ಟೆಂಬರ್ 19 ಮತ್ತು 20ರಂದು ಬೆಳಿಗ್ಗೆ 9:00 AM ಸಂಜೆ 5:00 PM ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆಯ ಕೇಂದ್ರಗಳಲ್ಲಿ ನಡೆಯಲಿದೆ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ, ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ, ಆಕ್ಷೇಪಣೆಗಳಿದ್ದರೆ ದಾಖಲಿಸಿ, ನಿಮ್ಮ ಬೂತ್ ಮಟ್ಟದ ಅಧಿಕಾರಿ BLO ಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.
3: ಮಾತಾಡ ನಮಸ್ಕಾರ. ಏನು ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ. ಏನು 17 ವರ್ಷ ಪಂಡಿತ ಬೇರೆ ಹಿಡಿದು ಮಿತ್ರದ್ದು ತಿರ್ತು ಬೋದು ಎನ್ನ ಬೇರೆ ಮೂಲ ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂತ ದೇಶಾಯದ ಮಂತ್ರಿ ಮಾತಾಡಲ ಬರಲಿ ಬೊಂಡ ಬರಲಿ ಬೇರೆ ನೀನಾದ ಏನ ಹೇಳೋದಿಲ್ಲ ನಿಖಿಲ್ದಾಗ ಹೇಳಲಿ.

ಎಸ್ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಕನ್ನಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕತೆ, ಮಂಕುತಿಮ್ಮನ ಕಗ್ಗ, ಭಾವಗೀತೆ ಮತ್ತು ಜನಪದ ಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭಕ್ಕೆ ಕುವೆಂಪು ಅವರ ಸಾಹಿತ್ಯದ ಗಾಯಕಿ MS ಶ್ರೀಕೃಪಾ ಅವರ ಸ್ವರದಲ್ಲಿ ಮೂಡಿಬಂದ ಒಂದು ಭಾವಗೀತೆಯನ್ನು ಕೇಳೋಣ.

0: ಕುವೆಂಪು ಅವರ ಸಾಹಿತ್ಯದ ಭಾವಗೀತೆಯನ್ನು ಕೇಳಿದ್ದೀರಿ. ಇದೀಗ SDM ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿ ಕವನ ಅವರಿಂದ ಒಂದು ಕಥೆಯನ್ನು ಕೇಳೋಣ.
1: ಎಲ್ಲರಿಗೂ ನಮಸ್ಕಾರ. ನಾನು ಕವನ ಚಾರ್ಮಾಡಿ, ತೃತೀಯ ಪತ್ರಿಕೋದ್ಯಮ ವಿದ್ಯಾರ್ಥಿನಿ. ಇವತ್ತು ನಾನೊಂದು ಸಣ್ಣ ಕಥೆಯನ್ನ ವಾಚಿಸಲಿದ್ದೇನೆ. ಕಥೆಯ ಶೀರ್ಷಿಕೆ ಅಳಿಲಿನ ಅಳಿಲು ಸೇವೆ. ನಾಗರಾಜಪುರ ಎಂಬ ಪುಟ್ಟ ಹಳ್ಳಿಯ ಮೂಲೆಯಲ್ಲಿ ಒಂದು ದೊಡ್ಡ ಆಲದ ಮರವಿತ್ತು. ಆ ಮರದಲ್ಲಿ ಕಿವಿ ಹೆಸರಿನ ಅಳಿಲು ಸುಮಾರು ವರ್ಷಗಳಿಂದ ಒಬ್ಬಂಟಿಯಾಗಿ ವಾಸ ಮಾಡುತ್ತಿತ್ತು. ಕಿವಿಗೆ ಆ ಊರಿನಲ್ಲಿ ಯಾರೂ ಸ್ನೇಹಿತರಿರಲಿಲ್ಲ. ಆದ್ರೆ ಪಕ್ಕದ ಊರಿನಲ್ಲಿ ಕಿಟ್ಟು ಮತ್ತು ಪುಟ್ಟು ಎಂಬ ಹೆಸರಿನ ಎರಡು ಮೊಲಗಳ ಜೊತೆಗೆ ಅದಕ್ಕೆ ತುಂಬಾ ಉತ್ತಮ ಸ್ನೇಹ ಬಾಂಧವ್ಯವಿತ್ತು.

0: ಕಿವಿಗೆ ಗೂಡಿನಲ್ಲಿರುವುದು ಬೇಸರವಾದಾಗ ಅದು ತಿಂಗಳಿಗೆ ಎರಡು ಅಥವಾ ಮೂರು ಸಲ ಕಿಟ್ಟು ಅಥವಾ ಪುಟ್ಟುವಿನ ಊರಿಗೆ ಹೋಗಿ ಅವರೊಂದಿಗೆ ಸಿಗಿದು ನೆಗೆದು ಆಟವಾಡಿ ಸಮಯ ಕಳೆದು ಬರ್ತಾ ಇತ್ತು. ಕಿಟ್ಟು ಪುಟ್ಟುವಿಗೆ ಮನೆ ಇತ್ತು. ಅವುಗಳನ್ನ ಪ್ರೀತಿಯಿಂದ ನೋಡಿಕೊಳ್ಳಲು ಮನೆಯವರಿದ್ರು. ಮುಖ್ಯವಾಗಿ ಕುಟುಂಬವಿತ್ತು. ಮೊಲಗಳು ತುಂಬಾ ಸಲ ನಮ್ಮೊಂದಿಗೆ ನಮ್ಮ ಜೊತೆಯೇ ಇದ್ದು ಬಿಡು ಎಂದು ಒತ್ತಾಯ ಮಾಡುತ್ತಿದ್ದವು. ಆದರೆ ಕಿವಿ ತಾನು ಮತ್ತೊಬ್ಬರಿಗೆ ಹೊರೆಯಾಗಬಾರದು, ಯಾರನ್ನೂ ಅವಲಂಬಿಸಿ ಬದುಕಬಾರದು ಎಂಬ ಉದ್ದೇಶದಿಂದ ಅದು ಒಬ್ಬಂಟಿಯಾಗಿಯೇ ಮರದಲ್ಲಿ ಇರ್ತಿತ್ತು. ಒಂದು ಬೇಸಿಗೆಯ ಸುಡು ಬಿಸಿಲಿನ ದಿನ ಕಿವಿ ಮರದಲ್ಲಿ ಮಲಗಿತ್ತು. ಅದೇ ಸಮಯಕ್ಕೆ ಊರಿಗೆ ಹೊಸತಾಗಿ ವರ್ಗಾವಣೆಗೊಂಡು ಶಾಲೆಯ ಶಿಕ್ಷಕಿಯಾಗಿ ಬಂದ ಕಮಲಾ ಹೆಸರಿನ ಟೀಚರ್ ಬಸ್ಸಿನಿಂದ ಇಳಿದು ನಡೆದು ಬರುತ್ತಿದ್ದಳು. ದೂರದ ಊರಿನಿಂದ ಪ್ರಯಾಣಿಸಿ ಬಂದಿದ್ದರಿಂದ ಸುಸ್ತಾಗಿ ತಲೆ ತಿರುಗಿ ರಸ್ತೆಯಲ್ಲಿ ಬಿದ್ದು ಬಿಟ್ಟಳು. ಮಧ್ಯಾಹ್ನದ ಹೊತ್ತಾಗಿದ್ದರಿಂದ ಸುತ್ತಮುತ್ತ ಯಾರೂ ಇರಲಿಲ್ಲ. ಇದನ್ನ ದೂರದಿಂದ ಗಮನಿಸಿದ ಕಿವಿ ಮರದಿಂದ ನೆಗೆದು ಪಕ್ಕದಲ್ಲಿದ್ದ ಊರ ಕೊಳದಿಂದ ತನ್ನ ಪುಟ್ಟ ಕೈಗಳ ಸಹಾಯದಿಂದ ನೀರು ತಂದು ಶಿಕ್ಷಕಿಯ ಮುಖಕ್ಕೆ ಚೆಲ್ಲಿತು. ಕಿವಿಗೆ ಕಷ್ಟವಾದರೂ ಸಹಾಯ ಮಾಡಬೇಕೆಂಬ ನಿಷ್ಕಲ್ಮಶ ಮನಸ್ಸಿನಿಂದ ಅದು ಮನಸ್ಸಿಟ್ಟು ಎರಡರಿಂದ ಮೂರು ಸಲ ನೀರನ್ನ ತಂದು ಶಿಕ್ಷಕಿಯ ಮುಖಕ್ಕೆ ಹಾಕಿದಾಗ ಅವಳಿಗೆ ಎಚ್ಚರವಾಗುತ್ತದೆ. ಕೆಲ ಹೊತ್ತಿನ ಬಳಿಕ ಎಚ್ಚರಗೊಂಡ ಶಿಕ್ಷಕಿ ಕೃತಜ್ಞತೆಯಿಂದ ಕಿವಿಯ ಕಡೆ ನೋಡಿ ಅದನ್ನ ಸ್ವಲ್ಪ ಮುದ್ದಿಸಿ ನಡೆದು ಮುಂದೆ ಹೋಗುತ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆದ ನಂತರ ಕಮಲಾ ಟೀಚರ್ ಅದೇ ದಾರಿಯಲ್ಲಿ ನಡೆದು ಹೋಗುವಾಗ ಅಂದು ತನಗೆ ಸಹಾಯ ಮಾಡಿದ ಅಳಿಲಿನ ನೆನಪಾಗಿ ಮರದ ಮೇಲೆ ದಿಟ್ಟಿಸಿ ನೋಡುತ್ತಾಳೆ. ಕಿವಿಗೆ ಅವಳ ಮುಖ ಇನ್ನೂ ನೆನಪಿರುತ್ತದೆ. ಅದು ಅವಳ ಬಳಿ ಬಂದು ಪ್ರೀತಿಯಿಂದ ಹೆಗಲ ಮೇಲೆ ಕೂರುತ್ತದೆ. ಟೀಚರ್ ಕೂಡ ತನ್ನ ಬ್ಯಾಗ್ನಲ್ಲಿದ್ದ ತಿಂಡಿಗಳನ್ನ ಕೊಟ್ಟು ಕಿವಿಯನ್ನ ಸಂತೋಷಪಡಿಸುತ್ತಾಳೆ. ಹೀಗೆ ಪ್ರತಿದಿನ ಕಿವಿಯನ್ನ ಹುಡುಕಿ ಮರದ ಬಳಿಗೆ ಬರುತ್ತಿದ್ದ ಶಿಕ್ಷಕಿಯನ್ನ ಅತಿ ಬೇಗನೆ ಕಿವಿ ಹಚ್ಚಿಕೊಂಡಿತು. ತನ್ನನ್ನ ಪ್ರೀತಿಸುವವರಿದ್ದಾರೆ ಎಂದು ಮನದೊಳಗೆ ಸಂತೋಷ ಪಟ್ಟಿತು. ಕಿವಿ ಮತ್ತು ಕಮಲಾ ಟೀಚರ್ ಮಧ್ಯೆ ಒಂದು ಸುಂದರವಾದ ಸಂಬಂಧ ಬೆಳೆದಿತ್ತು. ಕೆಲವು ತಿಂಗಳ ನಂತರ ಕಮಲಾ ಟೀಚರ್, ನೀನೊಬ್ಬನೇ ಈ ಮರದಲ್ಲಿ ಇರುವುದು ಬೇಡ, ಬಾ ಮನೆಗೆ ಹೋಗೋಣ, ನನ್ನೊಂದಿಗೆ ನನ್ನ ಜೊತೆ ನೀನು ಇರಬೇಕು, ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ ಎಂದು ಕೇಳುತ್ತಾಳೆ. ಅದಕ್ಕೆ ಕಿವಿ ಸಂತೋಷದಿಂದ ಸರಿ ಎಂಬಂತೆ ತಲೆ ಅಲ್ಲಾಡಿಸುತ್ತದೆ. ಹೀಗೆ ಕಿವಿ ಮಾಡಿದ ಒಂದು ಚಿಕ್ಕ ಅಳಿಲು ಸೇವೆ ಅದಕ್ಕೆ ಒಂದು ದೊಡ್ಡ ಕುಟುಂಬವನ್ನೇ ಕೊಟ್ಟಿತ್ತು. ನಾವು ಇನ್ನೊಬ್ಬರಿಗೆ ಮಾಡುವ ಸಣ್ಣ ಪುಟ್ಟ ಸಹಾಯ ಮುಂದೆ ನಮ್ಮ ಬದುಕಿನಲ್ಲಿ ಬಹುದೊಡ್ಡ ಬದಲಾವಣೆಯನ್ನ ತರಬಹುದು. ಹಾಗಾಗಿ ನಾವು ಮಾಡುವ ಸಹಾಯ ಸಣ್ಣದಾಗಿರಬಹುದು ಅಥವಾ ದೊಡ್ಡದು, ಅದು ನಿಸ್ವಾರ್ಥದಿಂದ ಕೂಡಿರಲಿ. ಹಾಗಾಗಿ ಬದುಕಿನಲ್ಲಿ ಸಹಾಯ ಮಾಡುವುದಕ್ಕೆ ಹಿಂಜರಿಯದಿರೋಣ.
1: ಇದುವರೆಗೆ ಕವನ ಅವರಿಂದ ಕಥೆಯನ್ನು ಕೇಳಿದ್ದೀರಿ. ಇದೀಗ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಒಂದು ಜನಪದ ಗೀತೆಯನ್ನು ಕೇಳೋಣ.

0: ಸಿ ಅಶ್ವಥ್ ಅವರ ಜನಪದ ಗೀತೆಯನ್ನು ಕೇಳಿದ್ದೀರಿ. ಇದೀಗ ಎಸ್ಡಿಎಂ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿ ಪವನ್ ಅವರಿಂದ ಮಂಕುತಿಮ್ಮನ ಕಗ್ಗದ ವಾಚನ ಕೇಳೋಣ.
1: ಅನುಭವದ ಪಾಲೋಳು ವಿಚಾರ ಮಂಥನವಾಗಿ ಜನೈಕುಂ ಜ್ಞಾನ ನವನೀತವದ ಸುಖದಂ ಗಿಣಿಯೋದು ಪುಸ್ತಕ ಜ್ಞಾನ ನಿನ್ನನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ. ಕನ್ನಡ ಸಾಹಿತ್ಯದ ಅಮೂಲ್ಯ ಕೃತಿಯಾದ ಮಂಕುತಿಮ್ಮನ ಕಗ್ಗದಲ್ಲಿ ಡಿವಿ ಗುಂಡಪ್ಪನವರು ಜೀವನದ ಗಾಢ ಸತ್ಯಗಳನ್ನು ಸರಳ ರೂಪಕಗಳ ಮೂಲಕ ಮನಮುಟ್ಟುವಂತೆ ವ್ಯಕ್ತಪಡಿಸಿರುತ್ತಾರೆ. ಈ ಕಗ್ಗದಲ್ಲಿಯೂ ಜ್ಞಾನವು ಹೇಗೆ ರೂಪುಗೊಳ್ಳುತ್ತದೆ ಎಂಬುದನ್ನು ಅತ್ಯಂತ ಸುಂದರವಾದ ಉಪಮೇಯದ ಮೂಲಕ ವಿವರಿಸುತ್ತಾರೆ. ಹಾಲಿನಿಂದ ಬೆಣ್ಣೆಯನ್ನು ಪಡೆಯಬೇಕಾದರೆ ಅದನ್ನು ಮಂಥನ ಮಾಡಲೇಬೇಕು. ಅದೇ ರೀತಿ ಜೀವನದಲ್ಲಿ ಕೇವಲ ಅನುಭವಗಳನ್ನು ಹೊಂದುವುದರಿಂದ ಜ್ಞಾನ ಹುಟ್ಟುವುದಿಲ್ಲ. ಆ ಅನುಭವಗಳನ್ನು ಪುನಃ ಪುನಃ ಚಿಂತಿಸಿ ಅವುಗಳ ಅರ್ಥವನ್ನು ಅರಿತು ಅವುಗಳಿಂದ ಪಾಠವನ್ನು ಕಲಿಯುವ ವಿಚಾರ ಮಂಥನವಾಗಬೇಕು. ವಿಚಾರ ಮಂಥನ ನಡೆದಾಗ ಮಾತ್ರ ಜ್ಞಾನವೆಂಬ ನವನೀತ ಹೊರಹೊಮ್ಮುತ್ತದೆ. ಆದ್ದರಿಂದ ಅನುಭವವು ಜ್ಞಾನದ ಮೂಲವಾದರೆ ವಿಚಾರ ಮಂಥನವು ಅದರ ಜೀವಾಳವಾಗಿದೆ. ಈ ಕಗ್ಗದ ಮತ್ತೊಂದು ಮಹತ್ವದ ಸಂದೇಶವೆಂದರೆ ಕೇವಲ ಪುಸ್ತಕ ಜ್ಞಾನವು ಮನುಷ್ಯನನ್ನು ಸಂಪೂರ್ಣನನ್ನಾಗಿ ಮಾಡುವುದಿಲ್ಲ.

0: ಪುಸ್ತಕಗಳು ದಾರಿಯನ್ನು ತೋರಿಸಬಹುದು, ಆದರೆ ಆ ದಾರಿಯಲ್ಲಿ ನಡೆಯುವುದನ್ನು ಜೀವನವೇ ಕಲಿಸುತ್ತದೆ. ಅನುಭವದ ಸ್ಪರ್ಶವಿಲ್ಲದ ಜ್ಞಾನವು ಗಿಣಿಪಾಠವಾದಂತೆ. ಅದು ಪರೀಕ್ಷೆಯಲ್ಲಿ ಅಂಕಗಳನ್ನು ಗಳಿಸಲು ನೆರವಾಗಬಹುದು, ಆದರೆ ಜೀವನದ ಸವಾಲುಗಳನ್ನು ಎದುರಿಸಲು ಬೇಕಾದ ವಿವೇಕವನ್ನು ನೀಡುವುದಿಲ್ಲ. ಈ ವಿಚಾರವನ್ನು ನಮ್ಮ ಇಂದಿನ ಶಿಕ್ಷಣ ವ್ಯವಸ್ಥೆಯೊಂದಿಗೆ ಹೋಲಿಸಿದರೆ, ಇಂದು ಅನೇಕ ವಿದ್ಯಾರ್ಥಿಗಳ ಕಲಿಕೆ ಪರೀಕ್ಷೆ ಮತ್ತು ಅಂಕಗಳ ಸುತ್ತಲೇ ಸೀಮಿತವಾಗುತ್ತಿದೆ. ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಅದನ್ನು ಕಂಠಪಾಠ ಮಾಡಿ ಉತ್ತರ ಬರೆಯುವ ಪ್ರವೃತ್ತಿ ಹೆಚ್ಚಾಗಿದೆ. ಆದರೆ ಪ್ರಾಯೋಗಿಕ ತರಬೇತಿ, ಪ್ರಯೋಗಗಳು, ಕ್ಷೇತ್ರ ಕಾರ್ಯ, ಸಮಾಜದೊಂದಿಗೆ ನೇರ ಸಂಪರ್ಕ, ಇಂತಹ ಅನುಭವಗಳು ದೊರೆತಾಗ ಕಲಿಕೆಯು ಹೊಸ ಆಯಾಮಗಳನ್ನು ಪಡೆಯುತ್ತದೆ. ಆಗ ಪುಸ್ತಕದಲ್ಲಿ ಓದಿದ ತತ್ವಗಳು ಬದುಕಿನ ವಾಸ್ತವದೊಂದಿಗೆ ಒಂದಾಗುತ್ತದೆ. ಇವೆಲ್ಲ ಅನುಭವ ಮತ್ತು ವಿಚಾರ ಮಂಥನದಿಂದಲೇ ಮೂಡುವುದು ಜ್ಞಾನ. ಡಿವಿಜಿಯವರು ಕೊನೆಯ ಸಾಲಿನಲ್ಲಿ ಈ ಜ್ಞಾನವನ್ನೇ ಧರ್ಮದ ದೀಪ ಎಂದು ಕರೆಯುತ್ತಾರೆ. ಇಲ್ಲಿ ಧರ್ಮವೆಂದರೆ ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಸರಿತಪ್ಪುಗಳನ್ನು ವಿವೇಚಿಸುವ ಶಕ್ತಿ, ನ್ಯಾಯದ ಮಾರ್ಗವನ್ನು ಆರಿಸಿಕೊಳ್ಳುವ ವಿವೇಕ ಮತ್ತು ಜೀವನವನ್ನು ಸಾರ್ಥಕಗೊಳಿಸುವ ಮೌಲ್ಯಗಳ ಸಂಕೇತವಾಗಿದೆ. ಡಿವಿಜಿ ಅವರು ಕೊನೆಯ ಸಾಲಿನಲ್ಲಿ ಈ ಜ್ಞಾನವನ್ನೇ ಧರ್ಮದ ದೀಪ ಎಂದು ಕರೆಯುತ್ತಾರೆ. ಇಲ್ಲಿ ಧರ್ಮವೆಂದರೆ ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಸರಿತಪ್ಪುಗಳನ್ನು ವಿವೇಚಿಸುವ ಶಕ್ತಿ, ನ್ಯಾಯದ ಮಾರ್ಗವನ್ನು ಆರಿಸಿಕೊಳ್ಳುವ ವಿವೇಕ ಮತ್ತು ಜೀವನವನ್ನು ಸಾರ್ಥಕಗೊಳಿಸುವ ಮೌಲ್ಯಗಳ ಸಂಕೇತವಾಗಿದೆ. ಅನುಭವದಿಂದ ರೂಪುಗೊಂಡ ಜ್ಞಾನವೇ ಮನುಷ್ಯನಿಗೆ ಜೀವನದ ಸಂದಿಗ್ಧ ಕ್ಷಣಗಳಲ್ಲಿ ದಾರಿದೀಪವಾಗುತ್ತದೆ. ಅದು ಆಸೆ ಆಕಾಂಕ್ಷೆಗಳನ್ನು ಸಾಧಿಸುವ ಮಾರ್ಗದಲ್ಲಿ ಸತ್ಯ ಮತ್ತು ನೀತಿಯ ಬೆಳಕನ್ನು ಕಾಪಾಡುತ್ತದೆ. ಇಂದಿನ ಮಾಹಿತಿ ಯುಗದಲ್ಲಿ ಜ್ಞಾನವನ್ನು ಸಂಪಾದಿಸುವುದು ಹಿಂದೆಂದಿಗಿಂತಲೂ ಸುಲಭವಾಗಿದೆ. ಆದರೆ ಮಾಹಿತಿಯು ಜ್ಞಾನವಾಗಬೇಕಾದರೆ ಅದು ಅನುಭವದೊಂದಿಗೆ ಬೆರೆತು ವಿಚಾರ ಮಂಥನಕ್ಕೆ ಒಳಗಾಗಬೇಕು. ಆಗ ಮಾತ್ರ ಅದು ವ್ಯಕ್ತಿತ್ವವನ್ನು ರೂಪಿಸುವ ಶಕ್ತಿಯಾಗುತ್ತದೆ. ಆದ್ದರಿಂದ ಡಿವಿಜಿ ಅವರ ಈ ಕಗ್ಗವು ನಮಗೆ ಕೇವಲ ಓದಿದರೆ ಸಾಲದು, ಅದನ್ನು ಅನುಭವಿಸಬೇಕು, ಅನುಭವಿಸಿದರೆ ಸಾಲದು, ಅದರ ವಿಚಾರ ಮಂಥನ ಮಾಡಬೇಕು, ಆಗ ಮಾತ್ರ ಜ್ಞಾನವು ವೃದ್ಧಿಯಾಗುತ್ತದೆ ಎಂಬುದು ಈ ಕಗ್ಗದ ತಾತ್ಪರ್ಯವಾಗಿದೆ.
1: ಇದುವರೆಗೆ ಪವನ್ ಸಿ ಅವರಿಂದ ಮಂಕುತಿಮ್ಮನ ಕಗ್ಗದ ವಾಚನ ಕೇಳಿದ್ದೀರಿ. ಮುಂದಕ್ಕೆ ಒಂದು ಭಾವಗೀತೆಯನ್ನು ಕೇಳೋಣ.

ಇದುವರೆಗೆ ಕನ್ನಡ ಕಾರ್ಯಕ್ರಮದಲ್ಲಿ ಕತೆ ಮಂಕುತಿಮ್ಮನ ಕಗ್ಗ, ಭಾವಗೀತೆ ಮತ್ತು ಜನಪದ ಗೀತೆಗಳನ್ನು ಕೇಳಿದ್ದೀರಿ. ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

0: மாத்திரைகளா நமஸ்கார யான ஹள்ளிமனை ஹைதராளி பண்றது கொய்யூர் யான்ல ரேடியோ நீனாதான் கேனந்திரல லைக் சகார மல்பிள்ள ரேடியோ நீனாதான் 90.4 FM உன்னை நிகழும் மாத்திரல கேன்லே குஷிப்படையிலே
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ. ಅಪಘಾತ ತಪ್ಪಿಸಿ. ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ. ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 ಎಫ್ಎಂ ನಿಂದ ಈ ಜಾಗೃತಿ ಸಂದೇಶ.
5: ನಿಕ್ಲಕ್ಕೆ ನಂದುಲ್ಲರು ರೇಡಿಯೋ ನಿನಾದ 90.4.

0: ರೇಡಿಯೋ ನಿನಾದ 90.4 FM.
1: ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿದೆಯಾ? ವಿಳಾಸ ಅಥವಾ ವಿವರಗಳಲ್ಲಿ ತಿದ್ದುಪಡಿ ಮಾಡಬೇಕಾ? ಹಾಗಿದ್ರೆ ಈ ಚಾನ್ಸ್ ಮಿಸ್ ಮಾಡಲೇಬೇಡಿ. ಭಾರತ ಚುನಾವಣಾ ಆಯೋಗ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸ್ವೀಪ್ ಸಮಿತಿ ವತಿಯಿಂದ SIR 2026 ಮತದಾರರ ಪಟ್ಟಿ ವಿಶೇಷ ಮೆಗಾ ಅಭಿಯಾನ ಇದೇ ಸೆಪ್ಟೆಂಬರ್ 19 ಮತ್ತು 20ರಂದು ಬೆಳಿಗ್ಗೆ 9:00 ಸಂಜೆ 5:00 ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಮತಗಟ್ಟೆಯ ಕೇಂದ್ರಗಳಲ್ಲಿ ನಡೆಯಲಿದೆ. ಹೊಸದಾಗಿ ಹೆಸರು ಸೇರ್ಪಡೆಗೆ ಅರ್ಜಿ ಸಲ್ಲಿಸಿ, ಹೆಸರು ವಿಳಾಸದ ತಿದ್ದುಪಡಿ ಮಾಡಿಕೊಳ್ಳಿ, ಆಕ್ಷೇಪಣೆಗಳಿದ್ದರೆ ದಾಖಲಿಸಿ, ನಿಮ್ಮ ಬೂತ್ ಮಟ್ಟದ ಅಧಿಕಾರಿ BLO ಗಳಿಂದ ಸಹಾಯ ಪಡೆಯಿರಿ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಸಾರ್ವಜನಿಕರಿಗಾಗಿ ಈ ಮಾಹಿತಿ.
2: ನಮಸ್ಕಾರ, ನಾನು ಜಗದೀಶ್ ನಾಯ್ ಕನ್ಯಾಡಿ, ಉಜಿರ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಬದನೇಳು ವರ್ಷ ಪಂಡಿತ ಬೇರೆ ಮಿತ್ರದ ತಿರ್ತು ಬೋದು ಬೇರೆ ಮೂಲ ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂಚ ಸಹಾಯ ಮಂತ್ರಿ ಮಾತಿರ್ಲವಲ್ಲಿ ಬೊಂಡ ಬರ್ಲಿ ಗೇಡ ನಿನಾದ ಏನ ಕೇಳಿಲ್ಲ ನಿಖಿಲ್ನ ಕೇಳಲಿ.

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಮಾತೆರೆಗಳ ನಮಸ್ಕಾರ. ನಾನು ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಅಂತ ಏನಂದಿರ್ಲ ಲೈಕ್ ಸಹಕಾರ ಮಲ್ಪ್ಲೆ ರೇಡಿಯೋ ನೀನಾದ 90.4 FM ಮುಂದೆ ನನಗೆ ಮಾತಿರ್ಲ ಕೇಂದ್ರ ಖುಷಿ ಪಡೆಯಲೇ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಾರತೀಯ ವಾಯುಪಡೆ ಪ್ರಭಾವಶಾಲಿ ಮತ್ತು ನಿಖರ ಎಂಬ ಧ್ಯೇಯದೊಂದಿಗೆ ಇಂದು ಇಂಡಿಯನ್ ಏರ್ಫೋರ್ಸ್ನ 94ನೇ ದಿನಾಚರಣೆ. 2026ರ ಜಾಗತಿಕ ವಾಯುಪಡೆ ಶ್ರೇಯಾಂಕದಲ್ಲಿ ಭಾರತೀಯ ವಾಯುಸೇನೆ 6ನೇ ಸ್ಥಾನದಲ್ಲಿದೆ. ಮಂಕುತಿಮ್ಮನ ಕಗ್ಗದ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆ ನೀಡಿದ ಮೇರು ಸಾಹಿತಿ ಹಾಗೂ ಪತ್ರಕರ್ತ ಪದ್ಮಭೂಷಣ ಡಾ ಡಿವಿ ಗುಂಡಪ್ಪ ಅವರ ಪುಣ್ಯತಿಥಿ ಹಿನ್ನೆಲೆ ನಾಡಿನ ವಿವಿಧೆಡೆ ಶ್ರದ್ಧಾಸುಮನ ಅರ್ಪಿಸಲಾಯಿತು. ಧೈರ್ಯ, ತ್ಯಾಗ, ನ್ಯಾಯ ಮತ್ತು ಮಾನವೀಯ ಮೌಲ್ಯಗಳ ಸಾಕಾರ ರೂಪ ಗುರು ಗೋವಿಂದ್ ಸಿಂಗ್ ಜಿ ಅವರ ಸ್ಮರಣಾ ದಿನದ ಅಂಗವಾಗಿ ಧಾರವಾಡದ ಗುರುದ್ವಾರ ಸೇರಿದಂತೆ ವಿವಿಧೆಡೆ ಪ್ರಾರ್ಥನಾ ಸಭೆಗಳನ್ನು ಶ್ರದ್ಧಾಳುಗಳು ಕೈಗೊಂಡರು. ಸದಾ ಕೆಲಸದಲ್ಲಿ ತೊಡಗಿರುವ ನಿಮ್ಮ ಕಣ್ಣುಗಳನ್ನು ಪ್ರೀತಿಸಿ ಎಂಬ ಧ್ಯೇಯದೊಂದಿಗೆ ಇಂದು ಅಕ್ಟೋಬರ್ 2ನೇ ಗುರುವಾರ ವಿಶ್ವ ದೃಷ್ಟಿದಿನ ಆಚರಿಸಲಾಗುತ್ತಿದೆ. ಕಣ್ಣಿನ ಆರೋಗ್ಯದ ಕುರಿತು ನೇತ್ರದಾನದ ಬಗ್ಗೆ ಜನಜಾಗೃತಿ ಜಾಥಾಗಳು ಆಯೋಜಿತವಾಗಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ ನಿನ್ನೆ ಅಕ್ಟೋಬರ್ 7ನೇ ತಾರೀಖಿನಂದು ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದರು. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆ ಈ ಸುದೀರ್ಘ ಪಯಣದ ಮೂಲಾಧಾರ. ವಿಕಸಿತ ಭಾರತ 2047ಕ್ಕೆ ಅಭಿವೃದ್ಧಿ ಹೊಂದಿದ ಭಾರತದ ಗುರಿ ಸಾಧನೆಗೆ ವಿ ವಿಲ್ ಡೂ ಇಟ್, ನಾವು ಸಾಧಿಸಿ ತೋರಿಸುತ್ತೇವೆ ಎಂಬ ಹೊಸ ಘೋಷವಾಕ್ಯದೊಂದಿಗೆ 5 ಮಹತ್ವದ ಸಂಕಲ್ಪಗಳನ್ನು ಘೋಷಿಸಿ ಜೊತೆಯಾಗಿ ಕೆಲಸ ಮಾಡೋಣ ಎಂದು ಪ್ರಧಾನಮಂತ್ರಿ ಕರೆ ನೀಡಿದ್ದಾರೆ. ಅಯೋಧ್ಯೆಯ ರಾಮಮಂದಿರ ನಾಗರಿಕತೆ ಜಾಗೃತಿಯ ಪುನರುತ್ಥಾನದ ಭಾಗವಾಗಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆ ಬಳಿಕ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಗೊಂಡು ಕೋಟ್ಯಂತರ ಶ್ರದ್ಧಾಳುಗಳ ಕನಸು ನನಸಾಗಿದೆ. 1992ರಲ್ಲಿ ಕರಸೇವಕರಾಗಿ ಪಾಲ್ಗೊಂಡಿದ್ದ ಧಾರವಾಡದ ರವಿ ರಾಮಚಂದ್ರ ಯಲಿಗಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
1: 1992ರೊಳಗೆ ರಾಮ ಜನ್ಮಭೂಮಿಯಲ್ಲಿರುವಂತಹ ವಿವಾದಿತ ಕಟ್ಟಡವನ್ನು ನೆಲಸಮ ಮಾಡುವಂತಹ ಕಾರ್ಯಸೇವೆಯಲ್ಲಿ ನಾನು ಭಾಗವಹಿಸಿದ್ದೆ. ಒಂದು ವಾರ ಮೊದಲೇ ಹೋಗಿ ಆ ಕಾರ್ಯಸೇವೆ ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡಿದ್ದೆ. ಸುಮಾರು 5 ಲಕ್ಷ ಕಾರ್ಯಸೇವಕರು ಸ್ವತಃ ಕೈಯಿಂದ ಅದನ್ನು ಕೆಡವಿ ನೆಲಸಮ ಮಾಡಿ ಅಲ್ಲಿ ಬಿದ್ದಿರುವಂತಹ ಮಣ್ಣನ್ನು ತೆಗೆದುಹಾಕಿ ರಾಮಲಾಲನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿ ಬಂದಂತಹ ವಿಷಯ ಇವತ್ತು ಇತಿಹಾಸ. ನೀವು ನೆಲಸಮ ಮಾಡಿ ಬಂದ್ರಿ, ಅದನ್ನು ಗುಡಿ ಕಟ್ಟ

0: ಯಾರು ಅಂತೇಳಿ. ನಮ್ಮ ಆಯುಷ್ಯದೊಳಗೆ ನಾವು ಅದನ್ನ ಕಟ್ಟಡವನ್ನ ನೆಲಸಮ ಮಾಡಿ ಸ್ವಚ್ಛಗೊಳಿಸಿದೀವಿ. ಮುಂದಿನ ಪೀಳಿಗೆಯವರು ಅಲ್ಲಿ ದೇವಸ್ಥಾನವನ್ನ ಕಟ್ತಾರೆ ಅಂತೇಳಿ. ಆದರೆ ದೈವಿಚ್ಛನೆ ಬೇರೆ ಇತ್ತು. ಪ್ರಧಾನಮಂತ್ರಿಯಾಗಿ ಮಾನ್ಯ ಶ್ರೀ ಮೋದಿಜಿ ಅವರು ಅಧಿಕಾರಕ್ಕೆ ಬಂದ್ರು, ಸುಪ್ರೀಂ ಕೋರ್ಟ್ನ ಆಜ್ಞೆ ಪ್ರಕಾರ ದೇವಸ್ಥಾನವನ್ನ ಕಟ್ಟಿದೀವಿ. ಇವೇ ಮುಖಾಂತರ ಸಂಪೂರ್ಣವಾಗಿ ರಾಜಸ್ಥಾನ ಮತ್ತು ಕರ್ನಾಟಕದಿಂದ ಕಲ್ಲುಗಳು ಏನು ಅಯೋಧ್ಯಕ್ಕೆ ಬಂದು ರಾಮ ಮಂದಿರ ನಿರ್ಮಾಣಕ್ಕೆ ಬಹಳ ಸುಲಭವಾದಂತ ಕೆಲಸ ಆಯಿತು.
1: ವಿಶ್ವ ಅಂಚೆ ದಿನದ ಅಂಗವಾಗಿ ನಾಳೆಯಿಂದ ಒಂದು ವಾರ ಕಾಲ ಅಂಚೆ ಇಲಾಖೆ ವಿಶೇಷ ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಆಯೋಜಿಸಲಿದೆ. 12ನೇ ತಾರೀಕು ಅಂಚೆ ಚೀಟಿ ಸಂಗ್ರಹಣಾ ದಿನ ಹಾಗೂ 13ರಂದು ಆರ್ಥಿಕ ಒಳಗೊಳ್ಳುವಿಕೆ ನಾಗರಿಕ ಕೇಂದ್ರಿತ ಸೇವೆಗಳ ದಿನವನ್ನಾಗಿ ಆಚರಿಸಲು ವ್ಯಾಪಕ ಸಿದ್ಧತೆ ಕೈಗೊಂಡಿದೆ ಎಂದು ಅಂಚೆ ಇಲಾಖೆಯ ರಾಜ್ಯ ನಿರ್ದೇಶಕ ಸಂದೇಶ್ ಮಹದೇವಪ್ಪ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಯುವ ಪೀಳಿಗೆ ದುಶ್ಚಟಗಳಿಗೆ ಬಲಿಯಾಗದೆ ದೇಶದ ಏಳಿಗೆಗೆ ಶ್ರಮಿಸುವಂತೆ ದಾವಣಗೆರೆ ವಿಶ್ವವಿದ್ಯಾಲಯದ ಜಿಆರ್ ಹಳ್ಳಿ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ವಿಶೇಷಾಧಿಕಾರಿ ಡಾ ರಾಜೇಂದ್ರ ಪ್ರಸಾದ್ ಮನವಿ ಮಾಡಿದ್ದಾರೆ. ಚಿತ್ರದುರ್ಗದ ಜ್ಞಾನಗಂಗೋತ್ರಿ ಕೇಂದ್ರದಲ್ಲಿ ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಮುಕ್ತಿ ಪ್ರತಿಜ್ಞಾ ಮಹಾ ಅಭಿಯಾನದಲ್ಲಿ ಅವರು ಮಾತನಾಡಿದರು. ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಂಚಾಲಕಿ ರಶ್ಮಿ ಪಾಲ್ಗೊಂಡಿದ್ದರು. ಬಹುಭಾಷಾ ನಟ ನಾಮ್ ಫೌಂಡೇಶನ್ ಸಂಸ್ಥಾಪಕ ನಾನಾ ಪಾಟೇಕರ್ ಎಂದೇ ಖ್ಯಾತರಾದ ವಿಶ್ವನಾಥ್ ಪಾಟೇಕರ್ ಇಂದು ಬೆಳಗಿನ ಜಾವ ಗೋವಾ ನಿವಾಸದಲ್ಲಿ ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಟೆರಿಟೋರಿಯಲ್ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದ ನಾನಾ ಪದ್ಮಶ್ರೀ ಪುರಸ್ಕೃತರು. ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಜಪಾನ್ನಲ್ಲಿ ಇತ್ತೀಚೆಗೆ ಸಮಾರೋಪಗೊಂಡ ಏಷ್ಯಾ ಕ್ರೀಡಾಕೂಟದ ಗಾಲ್ಫ್ ಕ್ರೀಡೆಯಲ್ಲಿ ಚಿನ್ನದ ಪದಕ ಗೆದ್ದ ಮೈಸೂರಿನ ಗಾಲ್ಫರ್ ಪ್ರಣವಿ ಅರಸ್ ಅವರು ಮೈಸೂರಿಗೆ ಆಗಮಿಸಿದ ಹಿನ್ನೆಲೆ ಭವ್ಯ ಸ್ವಾಗತ ದೊರೆಯಿತು. ತುಮಕೂರಿನ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಿನ್ನೆ ಮುಕ್ತಾಯಗೊಂಡ ರಾಜ್ಯಮಟ್ಟದ ಕಿರಿಯರ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ 18 ವರ್ಷದೊಳಗಿನ ಬಾಲಕಿಯರ 400 ಮೀಟರ್ ಓಟದಲ್ಲಿ 55 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಕೂಟ ದಾಖಲೆ ನಿರ್ಮಿಸಿದರು. ಈವರೆಗೆ ಒಟ್ಟು 8 ಕೂಟ ದಾಖಲೆಗಳು ನಿರ್ಮಾಣವಾಗಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.

ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತನು ಹೊಡೆದಿರು.

ಮುಂದಿನ ಗೀತೆ ಎನ್ ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
6: ಮಾತೆರೆಗ್ಲಾ ಸೋಲ್ಮೆಲು ಯಾನ್ ದಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇನೊಂದಿಪ್ಪುಲೆ ರೇಡಿಯೋ ನಿನಾದ 90.

ಮಾತಾಡಲು ನಮಸ್ಕಾರ, ಏನು ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಹೆಂಗೆ 17 ವರ್ಷ ತುಂಬಿ ಪಂಡಿತ ಬೇರೆ ಹಿಡಿದು ಮಿತ್ರದ ತಿರ್ತು ಹೋಗು ಎನ್ನ ಬೇರೆ ಮೊಲ್ಲು ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂಚ ದೇಶ ಮಂತ್ರಿ ಮಾತಾಡಲವಲ್ಲಿ ಬೊಂಡ ಬರಲಿ ಗೇಡ ನೀನಾದ ಏನ ಹೇಳೋದಿಲ್ಲ ನಿಖಿಲ್ಲ ಹೇಳಲಿ.

తెరేగ్లా సోల్మేలు యాన్ డి హర్షేంద్ర కుమార్ ధర్మస్థల ఎస్డిఎం ఎడ్యుకేషన్ సంస్థ ముఖ్య కార్యదర్శి ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 ಎಫ್ಎಂ ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.4.

ಮಾತಾಡ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನಿಗೆ 17 ವರ್ಷ ತುಂಬಿ ಪಂಡಿತ ಬೇರೆ ಇಡ್ದು ಮಿತ್ರದ ತಿರ್ತು ಹೋಗು ಎನ್ನ ಬೇರಿಮೂಲ ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂತ ಸಹಾಯ ಮಂತ್ರಿ ಮಾತಾಡಲವಲ್ಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ್ನ ಕೇಳೋದಿಲ್ಲ ನಿಖಿಲ್ನ ಕೇಳಲಿ.

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ದಿಲ್ ಕಿ ಆವಾಜ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರ್ ಡಿ ಬರ್ಮನ್ ಸಂಗೀತ ಸಂಯೋಜನೆಯ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕಾಟಿ ಪತಂಗ ಚಿತ್ರದ ಗೀತೆ. ಈ ಹಾಡಿನ ಸಾಹಿತ್ಯ ಆನಂದ್ ಬಕ್ಷಿ, ಗಾಯಕರು ಕಿಶೋರ್ ಕುಮಾರ್.

ಈ ಗೀತೆಗಳಿಗೆ ಸಂಗೀತ ಸಂಯೋಜಿಸಿದವರು ಆರ್ ಡಿ ಬರ್ಮನ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಮಾತಾಡಲು ನಮಸ್ಕಾರ, ಏನ್ ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಹದಿನೇಳು ವರ್ಷ ದುಮ್ಮ ಪಂಡಿತ ಬೇರೆ ಮಿತ್ರದ್ದು ತಿರ್ತು ಹೋದ್ದು ಬೇರೆ ಮುಳ್ಳು ಕಟ್ಟಾದ ಜತ್ತು ಅಲ್ಪನಿದ್ದೆ ಅಂತ ಸಹಾಯೋದ್ಯೋಗ ಅಂತ ಮಾತಾಡಲ ಬರಲಿ ಬೊಂಡ ಬರಲಿ ಬೇಡ ನೀನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಲಿ.
1: ಸೋಲ್ಮೆಲು ಯಾನ್ ದಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.4.

ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಎಸ್ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನೀವು ಕೇಳ್ತಾ ಇರೋದು SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ RJ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಪ್ರೋಗ್ರಾಮ್ ನಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನೇನು ಮಳೆಗಾಲ ಶುರುವಾಗೋಯ್ತು, ಈ ಸ್ಪೆಷಲ್ ಗೆಸ್ಟ್ ನ ನಾವೆಲ್ಲರೂ ನಮ್ಮ ಮನೆ ಕರ್ಕೊಂಡು ಬಂದೇ ಬರ್ತೀವಿ. ನಾನ್ ಯಾವ ಗೆಸ್ಟ್ ಬಗ್ಗೆ ಮಾತಾಡ್ದೆ ಅಂತ ಗೊತ್ತಾಗ್ತಿಲ್ವಾ? ಅದೇ ನಮ್ಮ ಮಳೆಗಾಲದ ಫ್ರೆಂಡ್ ಛತ್ರಿ ಬಗ್ಗೆ ಮಾತಾಡ್ತಿದ್ದೆ. ಅದು ಬರೀ ಗೆಸ್ಟ್ ಅಲ್ಲ, ಅದು ಮಳೆಗಾಲದ ಹೀರೋ. ನಾನ್ ಯಾಕೆ ಛತ್ರಿಗೆಲ್ಲ ಇಷ್ಟೊಂದು ಬಿಲ್ಡಪ್ ಕೊಡ್ತೀನಿ ಅನ್ಕೋಬೇಡಿ. ಛತ್ರಿ ಮಳೆಗಾಲದಲ್ಲಿ ಕಡೆಗಣಿಸುವ ವಸ್ತು ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ಈ ಛತ್ರಿ ಬಗ್ಗೆ ಒಂಚೂರು ಸ್ಪೆಷಲ್ ಆಗಿರೋದೇನಾದ್ರೂ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವಾಗ ಛತ್ರಿ ಇದೆ ಅಂತ ಗೊತ್ತು, ಆದ್ರೆ ಅದರ ಇತಿಹಾಸ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋಣ ಬನ್ನಿ. ನಾವಿವತ್ತು ಬಳಸುವಂತಹ ಛತ್ರಿಗೆ ಸುಮಾರು 4,000 ವರ್ಷದಷ್ಟು ಹಳೆ ಇತಿಹಾಸ ಇದೆ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್, ಚೀನಾ ಮತ್ತೆ ಭಾರತದಲ್ಲಿ ಕೂಡ ಈ ಛತ್ರಿನ ಬಳಸ್ತಾ ಇದ್ರು. ಆದ್ರೆ ಆಗೆಲ್ಲ ಛತ್ರಿನ ಮಳೆಗಾಲದಿಂದ ಪ್ರೊಟೆಕ್ಷನ್ ಪಡೆಯಕ್ಕಲ್ಲ, ಬದಲಾಗಿ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಬಳಸ್ತಾ ಇದ್ರು. ಅದಕ್ಕಾಗಿಯೇ ಇದನ್ನ ಇಂಗ್ಲಿಷ್ನಲ್ಲಿ ಅಂಬ್ರೆಲ್ಲಾ ಅಂತ ಕರೀತಾರೆ. ಅಂಬ್ರ ಅಂದ್ರೆ ನೆರಳು ಅಂತ ಅರ್ಥ, ಅಂಬ್ರೆಲ್ಲಾ ಅಂದ್ರೆ ನೆರಳು ನೀಡೋ ವಸ್ತು ಅಂತ ಅರ್ಥ. ಅದಾಗಿ ಸುಮಾರು 2,000 ವರ್ಷಗಳ ಹಿಂದೆ ಚೀನಾದಲ್ಲಿ ವಾಟರ್ ಪ್ರೂಫ್ ಕೊಡೆಗಳನ್ನ ತಯಾರಿಸುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮಳೆಯಿಂದನೂ ರಕ್ಷಣೆ ಪಡೆಯುವುದಕ್ಕೆ ಛತ್ರಿ ಹೆಲ್ಪ್ ಮಾಡ್ತು. ಇದಿಷ್ಟು ಕೊಡೆಯ ಹಿಸ್ಟ್ರಿ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್, ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಛತ್ರಿ ಬಗ್ಗೆ ಇನ್ನೇನು ಸ್ಪೆಷಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ಜಪಾನ್ನಲ್ಲಿ ಪಾರದರ್ಶಕ ಛತ್ರಿ ಅಂದ್ರೆ ಟ್ರಾನ್ಸ್ಪರೆಂಟ್ ಛತ್ರಿಗಳು ಬಹಳ ಫೇಮಸ್. ಯಾಕಂದ್ರೆ ಮಳೆ ಸಮಯದಲ್ಲಿ ರಸ್ತೆಯಲ್ಲಿ ನಡೆಯುವಾಗ ಮುಂದೆ ಸ್ಪಷ್ಟವಾಗಿ ಕಾಣುವುದರಿಂದ ಜನ ಹೆಚ್ಚು ಟ್ರಾನ್ಸ್ಪರೆಂಟ್ ಛತ್ರಿಗಳ ಕಡೆ ವಾಲ್ತಿದ್ದಾರೆ. ಇನ್ನು ಥೈಲ್ಯಾಂಡ್ನಲ್ಲಿ ಕೈಯಿಂದ ತಯಾರಿಸುವಂತಹ ಬಣ್ಣ ಬಣ್ಣದ ಛತ್ರಿಗಳು ವಿಶ್ವ ಪ್ರಸಿದ್ಧ. ಹಾಗೆ ಭಾರತದಲ್ಲಿ ಈ ದೇವಸ್ಥಾನದ ಜಾತ್ರೆ, ಉತ್ಸವ ಮತ್ತು ಧಾರ್ಮಿಕ ಮೆರವಣಿಗೆಗಳಲ್ಲಿ ಅಲಂಕಾರಿಕ ಛತ್ರಿಗಳನ್ನ ಬಳಸ್ತಾರೆ. ಭಾರತದಲ್ಲಿ ಮಳೆ ಮತ್ತೆ ಬಿಸಿಲು ಒಂದೇ ಪ್ರಮಾಣದಲ್ಲಿ ಆಗೋದ್ರಿಂದ ಎರಡಕ್ಕೂ ಛತ್ರಿ ಬೇಕೇ ಬೇಕು. ಇನ್ನು ಬ್ರಿಟನ್ನಲ್ಲಿ ಕಪ್ಪು ಬಣ್ಣದ ಛತ್ರಿಯನ್ನ ಹೆಚ್ಚು ಬಳಸ್ತಾರೆ. ಅಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಛತ್ರಿ ಅವರ ಲೈಫ್ನ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಭಾರತದ ಜನ ಬಣ್ಣಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಬಟ್ಟೆ ಆಗಿರ್ಲಿ, ಛತ್ರಿ ಆಗಿರ್ಲಿ, ಕಲರ್ಫುಲ್ ಆಗಿರ್ಬೇಕು. ಅದ್ರಲ್ಲೂ ಭಾರತದ ಮಹಿಳೆಯರಿಗೆ ದೊಡ್ಡ ದೊಡ್ಡ ಹೂವಿನ ಚಿತ್ರ ಇರುವಂತ, ಬಣ್ಣ ಬಣ್ಣದ ಕಲರ್ ನಿಂದ ಕೂಡಿರುವಂತಹ ಛತ್ರಿಗಳು ಹೆಚ್ಚು ಇಷ್ಟ. ನೀಲಿ, ಗುಲಾಬಿ, ಹಳದಿ ಮೊದಲಾದ ತಿಳಿ ಬಣ್ಣಗಳಿಗೆ ಜನ ಬೇಗ ಮಾರು ಹೋಗ್ತಾರೆ. ಆದ್ರೆ ಕೆಲವರು ಮಾತ್ರ ಕಪ್ಪು ಬಣ್ಣವನ್ನೇ ಆಯ್ಕೆ ಮಾಡುವುದು, ಯಾಕಂದ್ರೆ ಇದು ಒಂದು ಫೈನ್ ಮತ್ತೆ ಕ್ಲಾಸಿಕ್ ಲುಕ್ ಕೊಡುತ್ತೆ. ಚಿಕ್ಕ ವಯಸ್ಸಲ್ಲಿ ಅಂಗಡಿನಲ್ಲಿರೋ ಎಲ್ಲಾ ಛತ್ರಿಗಿಂತನೂ ಚೆನ್ನಾಗಿರೋ ಛತ್ರಿನ ತಗೋಬಂದು ಹೆಸರು ಬರೆದಿಟ್ರು ಕೂಡ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಛತ್ರಿನೇ ಇರ್ತಿರ್ಲಿಲ್ಲ. ನಾವು ಕಳ್ದು ಹೋದ್ರು ಪರವಾಗಿಲ್ಲ, ನಮ್ ಛತ್ರಿ ಕಳ್ದೋಗ್ಬಾರ್ದು ಅಂತ ಅಷ್ಟು ಜೋಪಾನ ಮಾಡ್ತಿದ್ರು. ಅದ್ ಹೇಗ್ ನಮ್ ಕೈಯಿಂದ ಮಿಸ್ ಆಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದ್ ಏನೇ ಇರ್ಲಿ, ಹಾಗಾದ್ರೆ ನಾವ್ ಮುಂದಿನ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಗೋಸ್ಕರ ಬರ್ತಿದೆ, ಕೇಳ್ಕೊಂಡು ಬೇಗ ಬನ್ನಿ.
1: ಅರೆ ಯಾರ್ರೀ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ನೇ.

ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ಹಿಂದೆ ಕಲರ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಹಾಗಾದ್ರೆ ಛತ್ರಿ ತಗೋಬೇಕಾದ್ರೆ ಕಲರ್ ಮಾತ್ರ ನೋಡಿದ್ರೆ ಸಾಕಾ? ಖಂಡಿತ ಇಲ್ಲ, ಕಲರ್ ಜೊತೆ ಕ್ವಾಲಿಟಿನೂ ಬೇಕು. ಹಾಗಾದ್ರೆ ಯಾವೆಲ್ಲ ಕ್ವಾಲಿಟಿ ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಛತ್ರಿ ತಗೋಬೇಕಾದ್ರೆ ಒಂದೊಳ್ಳೆಯ ಲೈಟ್ ವೈಟ್ ಇರೋ, ಹಿಡ್ದಾಗ ಭಾರ ಇಲ್ದಿರೋ ಛತ್ರಿನ ನೋಡಿ ತಗೋಬೇಕು. ಸುಲಭವಾಗಿ ಮಡ್ಸಕ್ಕಾಗುವಂತ ಮತ್ತೆ ಸುಲಭವಾಗಿ ಬಿಡಿಸೋದಕ್ಕಾಗುವಂತ, ಬ್ಯಾಗ್ ನಲ್ಲಿ ಇಡೋಕೆ ಕಂಫರ್ಟಬಲ್ ಆಗೋ ಛತ್ರಿನೇ ನೋಡಿ ತಗೋಬೇಕು. ಜೊತೆಗೆ ವಾಟರ್ ಪ್ರೂಫ್ ಫ್ಯಾಬ್ರಿಕ್ ನಿಂದ ತಯಾರಾಗಿದ್ಯಾ ಇಲ್ವಾ ಅಂತ ನೋಡ್ಬೇಕು. ಇಲ್ಲ ಅಂದ್ರೆ ಮಳೆ ನೀರು ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಛತ್ರಿಯ ಹಿಡಿಕೆ ಅಂದ್ರೆ ಹ್ಯಾಂಡಲ್ ಕೂಡ ನಾವು ಗಮನಿಸೋದು ಉತ್ತಮ. ಸರಿ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
1: ಬಾನಲಿ ಹುಣ್ಣಿಮೆಯಾದರೆ ಸವೆಯ ಬೇಡ ಸವೆಯುವೆನ.
0: ಸಂಗೀತವು ಮನಸ್ಸಿಗೆ ಆಯಾಸ ನೀಗಿಸಿ ನೆನಪುಗಳನ್ನು ತೀರಕ್ಕೆ ಕರೆದೊಯ್ಯುವ ವಿಶೇಷ ಶಕ್ತಿ. ಇಂದಿನ ನಿಮ್ಮ ದಿನವನ್ನು ಇಂಪಾಗಿಸಲು ಕನ್ನಡ ಚಿತ್ರರಂಗದ ಎಂದೆಂದಿಗೂ ಹಸಿರಾಗಿರುವ ಆಯ್ದ ಸುಮಧುರ ಚಿತ್ರಗೀತೆಗಳ ಜೊತೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಇದು ನಿಮ್ಮ ನೆಚ್ಚಿನ ಗೀತೆಗಳ ಸಂಗಮ.

0: ನೀವು ಕೇಳ್ತಾ ಇದ್ದೀರಾ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ನಮಸ್ಕಾರ, ನಾನು ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ. ಬದನೇಳು ವರ್ಷ ತುಂಬ ಪಂಡಿತ ಬೇರೆ ಇರ್ದು ಮಿತ್ರದ್ದು ತಿರ್ತು ಬೋದು ಎನ್ನ ಬೇರೆ ಮೊಲ್ಲು ಕಟ್ಟಾದು ಜತ್ನ ಅಲ್ಪನಿದ್ದೆ ಅಂಚ ದಸಾಯದ ಮಂತ್ರಿ ಮಾತಿರ್ಲ ಬರ್ಲಿ ಬೊಂಡ ಬರ್ಲಿ ಏನಾದ ಏನ ಹೇಳೋದಿಲ್ಲ ನಿಖಿಲ್ದಾಗ ಹೇಳಿ.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

0: ನಮಸ್ತೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
1: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
2: ನೀವು ಕೇಳ್ತಾ ಇದ್ದೀರಾ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

0: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
1: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
2: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
1: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

0: ನೀವು ಕೇಳ್ತಾ ಇದ್ದೀರಾ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಎಲ್ರಿಗೂ ನಮಸ್ಕಾರ, ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕರಣ.

0: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
2: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
1: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

0: ನೀವು ಕೇಳ್ತಾ ಇದ್ದೀರಾ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಇದುವರೆಗೆ ಸವಿಗಾನ ಆಯ್ದ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ದೀರಿ. ಮುಂದೆ ಇನ್ನಷ್ಟು ಸುಮಧುರ ಗೀತೆಗಳೊಂದಿಗೆ ಭೇಟಿಯಾಗ್ತೀನಿ. ಇದು ನಿಮ್ಮ ನೆಚ್ಚಿನ ಗೀತೆಗಳ ಸಂಗಮ ಸವಿಗಾನ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಬಿಕ್ಕಡವ.
1: ನಿನ್ನ ಪ್ರೇಮ ಗೀತೆ ಹಾಡು ಪ್ರತಿ ಕ್ಷಣ.
0: ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಬ್ರೇಕ್ ನಂತರ ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವ್ ಯಾವ್ದೇ ಜ್ವರ ಆಗಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು, ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈ ಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶೀಲಾ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡು ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 ಎಫ್ಎಂ. ನಾನ್ ನಿಮ್ಮ ಆರ್ಜೆ ಹರ್ಷಿತ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬ್ಯುಸಿ ಇದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ಮಾತೆರೆಗಳ ನಮಸ್ಕಾರ. ಯಾನು ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನನಗೂ ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಊರು ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ನಾವು ಇವತ್ತು ಸಿನಿರಾಗ ಸಂಚಿಕೆಯ ಭಾಗವಾಗಿ ಆಯೋಜಿತವಾಗಿರುವಂತಹ SDM ಸಂವಾದ ವಿಶೇಷ ಕಾರ್ಯಕ್ರಮದಲ್ಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ SDM ಪತ್ರಿಕೋದ್ಯಮ ಸಮೂಹ ಸಂವಹನ ವಿಭಾಗದ ಎಲೆಕ್ಟಿವ್ ತರಗತಿಯ ವಿದ್ಯಾರ್ಥಿಗಳು ಮತ್ತು ತಜ್ಞರು ಇದ್ದಾರೆ. ಈ ವಿಶೇಷ ಸಂವಾದ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಆಶಯ ಏನಂದ್ರೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಪಡೆದಿರುವಂತಹ ಕನ್ನಡದ ಬಹಳ ಮುಖ್ಯವಾದ ನಟ ಅನಂತನಾಗ್ ಅವರು, ಅವರ ಪ್ರತಿಭಾನ್ವಿತ ಐಡೆಂಟಿಟಿ, ಅವರನ್ನ ಯಾಕೆ ನಾವು ವರ್ತಮಾನದಲ್ಲಿ ನೆನಪಿಸಿಕೊಂಡು ಅವರ ಕಾಂಟ್ರಿಬ್ಯೂಷನ್ಸ್ ಅನ್ನ ವಿಸ್ತೃತವಾಗಿ ಚರ್ಚೆ ಮಾಡಬೇಕು ಅನ್ನುವ ಕೇಂದ್ರ ಆಶಯವನ್ನ ದೃಷ್ಟಿಯಲ್ಲಿರಿಸಿಕೊಂಡು ಈ ಕಾರ್ಯಕ್ರಮವನ್ನು

ಈ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ವಿಚಾರಗಳನ್ನು ಪ್ರಸ್ತುತಪಡಿಸ್ತಾ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಅದರ ಆಧಾರದ ಮೇಲೆ ನಮ್ಮ ಚರ್ಚೆ ಮುಂದುವರಿಯಲಿದೆ. ಅನಂತನಾಗ್ ಅಂದ ತಕ್ಷಣನೇ ನನಗೆ ಮುಖ್ಯ ಆಗೋದು ಏನು ಅಂದ್ರೆ, ಅವರು ಹೊಸ ಅಲೆ ಮತ್ತು ಕಮರ್ಷಿಯಲ್ ಸಿನಿಮಾಗಳನ್ನ ಬ್ಲೆಂಡ್ ಮಾಡಿ ಒಂದು ಹೊಸದಾದ ಅಭಿನಯ ಸಂವೇದನೆಯನ್ನ ದಾಟಿಸುವಲ್ಲಿ ಯಶಸ್ವಿಯಾದ ನಟ ಅಂತ ನನಗೆ ನೆನಪಾಗುತ್ತೆ. ಬಹಳ ಸಂದರ್ಭಗಳಲ್ಲಿ ಏನಾಗುತ್ತೆ, ಕನ್ನಡವೂ ಸೇರದಂತೆ ಭಾರತದ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳಿದಾರಲ್ಲ, ಅವರೆಲ್ಲರೂ ತಮ್ಮ ವೃತ್ತಿಯಾನವನ್ನ ಶುರು ಮಾಡಿದ್ದು ಹೊಸ ಅಲೆಯ ಸಿನಿಮಾಗಳಿಂದಲೇ. ಹೊಸ ಅಲೆಯ ಸಿನಿಮಾಗಳ ಮುಖಾಂತರ ತಮ್ಮ ವೃತ್ತಿಯಾನ ಶುರು ಮಾಡಿ ನಂತರದಲ್ಲಿ ಕಮರ್ಷಿಯಲ್ ಅಂದ್ರೆ ನೀವೇನು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತ ಏನ್ ಕರೀತಿರಲ್ಲ, ಅಲ್ಲಿ ತುಂಬಾ ಭಿನ್ನವಾಗಿರುವಂತಹ ಸಿನಿಮಾಗಳಲ್ಲಿ ಅಭಿನಯಿಸಿ ಜನಮನವನ್ನ ಗೆದ್ದಿದ್ದಾರೆ. ಅದರಲ್ಲಿ ಆ ವಲಯದಲ್ಲಿ ನನಗೆ ಅನಂತನಾಗ್ ಪ್ರಮುಖವಾದ ಹೆಸರು ಅಂತ ಅನ್ಸುತ್ತೆ. ಅವರ ಜರ್ನಿ ಶುರುವಾಗಿದ್ದು ಹೊಸಾಲೆ ಸಿನಿಮಾಗಳ ಮುಖಾಂತರ ಅಂತ ನಾನು ಈಗಾಗಲೇ ಹೇಳಿದೆ. ಹೊಸಾಲೆ ಸಿನಿಮಾ ಅಂತಂದ್ರೆ ಹಿಂದಿಯಲ್ಲಿ ಅಂಕುರ್ ಅಂತ ಒಂದು ಸಿನಿಮಾ ಇದೆ, ಅವರು ಶ್ಯಾಮ್ ಬೆನಗಲ್ ಡೈರೆಕ್ಟ್ ಮಾಡಿದಂತ ಸಿನಿಮಾ. ಆ ಸಿನಿಮಾ ಏನ್ ಹೇಳುತ್ತೆ ಅಂತಂದ್ರೆ, ಇಡೀ ಅಸಮಾನತೆಯ ಜಗತ್ತನ್ನ ಕಂಡರಿಸಿ ಸಮಾನತೆಯ ಕಡೆಗೆ ಇಡೀ ಸಮಾಜ ಮುಂದುವರಿಬೇಕು ಅನ್ನುವಂತ ತತ್ವವನ್ನ ಆ ಸಿನಿಮಾ ಕಾಣಿಸುವಲ್ಲಿ ಯಶಸ್ವಿ ಆಯ್ತು. ಆ ತರದ ಅನೇಕ ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ರು. ಅದ್ರ ಜೊತೆಗೆ ನನಗೆ ಇಲ್ಲಿ ಪ್ರಸ್ತಾಪ ಮಾಡಬಹುದಾದಂತ ಆರಂಭಿಕ ಪ್ರಯೋಗದ ಹೆಸರು ಸಂಕಲ್ಪ, ನಂಜರಾಜ ಅರಸು ಅವರು ನಿರ್ದೇಶನ ಮಾಡಿದ ಸಿನಿಮಾ. ಅವರು ಅಂದ್ರೆ ನಂಬಿಕೆ ಮತ್ತು ವೈಚಾರಿಕ ಜಗತ್ತನ್ನ ಮೊದಲ ಬಾರಿಗೆ ಕನ್ನಡದಲ್ಲಿ ಅಥೆಂಟಿಕ್ ಆಗಿ ಪ್ರೆಸೆಂಟ್ ಮಾಡಿದಂತ ಸಿನಿಮಾ ಅದು. ಇವತ್ತಿಗೂ ಕೂಡ ಅದಿದೆ, ಅಂದ್ರೆ ದೇವರನ್ನ ನಂಬಬೇಕಾ ಬೇಡವಾ, ನಂಬಿಕೆ ಜೊತೆ ಇರಬೇಕಾ ಬೇಡವಾ, ವೈಚಾರಿಕತೆ ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಅನ್ನೋದೊಂದು ಇವತ್ತಿಗೂ ಇರೋದ್ರಿಂದ ನನಗೆ ಅವರ ಸಂಕಲ್ಪ ಸಿನಿಮಾ ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ನನಗೆ ತರಾಸು ಅವರ ಕಾದಂಬರಿ ಆಧರಿಸಿದ ಹಂಸಗೀತೆ ಸಿನಿಮಾ ವಿಶೇಷವಾದ ಪ್ರಭಾವವನ್ನ ಮೂಡಿಸಿತ್ತು ಕನ್ನಡದಲ್ಲಿ. ಅದು ಕನ್ನಡದ ಬಹಳ ಪ್ರಮುಖವಾದ ಸಂಗೀತಾತ್ಮಕ ಚಿತ್ರ ಅಂತ ನಾನು ಕರಿತೀನಿ, ಯಾಕಂದ್ರೆ ಬಾಲ ಮುರುಳಿ ಕೃಷ್ಣ ಅವರು ಆ ಸಿನಿಮಾಕ್ಕೆ ಸಂಗೀತ ನೀಡಿದ್ರು. ತುಂಬಾ ಮಹತ್ವ, ನಾವು ಬಹಳ ಸಲ ಬಾಲಿವುಡ್ ಸಿನಿಮಾಗಳನ್ನೇ ರೆಫರ್ ಮಾಡ್ತೀವಿ, ಅಂದ್ರೆ ಹೆಚ್ಚು ಗೀತೆಗಳನ್ನು ಒಳಗೊಂಡಂತ ಸಿನಿಮಾ ಯಾವ್ದು ಅಂತಂದ್ರೆ ಹಮ್ ಆಪ್ಕೆ ಹೈ ಕೌನ್ ಅಂತ ಹೇಳ್ತೀವಿ, ಮೈನೆ ಪ್ಯಾರ್ಕೆ ಅಂತ ಒಂದು ಹಿಂದಿ ಸಿನಿಮಾ ರೆಫರ್ ಮಾಡ್ತೀವಿ. ಕನ್ನಡದಲ್ಲಿ ಯಾವ್ದಂದ್ರೆ ಪ್ರೇಮಲೋಕ ಅಂತ ಹೇಳ್ತೀವಿ, ರಣಧೀರ ಅಂತ ಹೇಳ್ತೀವಿ. ಹಂಗಲ್ಲ ಅಂದ್ರೆ ನೀವು ಹಂಸಗೀತೆ ಅನ್ನುವಂತ ಹೊಸ ಅಲೆಯ ಸಿನಿಮಾವನ್ನು ನಿರ್ದೇಶಿಸಿದವರು ಜಿ ವಿ ಅಯ್ಯರ್ ಅವರು. ಆ ಜಿ ವಿ ಅಯ್ಯರ್ ಅವರ ನಿರ್ದೇಶನದ ಆ ಸಿನಿಮಾದಲ್ಲೇ ತುಂಬಾ ಹತ್ತಕ್ಕಿಂತಲೂ ಹೆಚ್ಚು ಹಾಡುಗಳಿದ್ವು. ಆ ಸಂಗೀತವನ್ನು ನೀಡಿದ್ದು ಬಾಲಮುರಳಿ ಕೃಷ್ಣ ಅವರು, ಸ್ವತಃ ಅವರು ಬಾಲಮುರಳಿ ಕೃಷ್ಣ ಅವರು ಅದರಲ್ಲಿ ಹಾಡಿದ್ದಾರೆ.

ಮತ್ತೆ ಅಲ್ಲಿ ಬಿ ಕೆ ಸುಮಿತ್ರ ಅನ್ನುವಂಥವ್ರು ಕೂಡ ಆ ಕಾಲದ ಹೊಸ ಪ್ರತಿಭೆ ಅದು. ನಂತರದಲ್ಲಿ ಭಾವಗೀತೆಯ ಪ್ರಪಂಚದಲ್ಲಿ ತುಂಬಾ ಹೆಸರು ಮಾಡಿದವರು ಅವರು. ಅವರ ಹಾಡುಗಳು ತುಂಬಾ ಮಹತ್ವದ್ದು ಅಂತ ಅನ್ಸುತ್ತೆ. ಅನಂತನಾಗ್ ಸಿನಿಮಾದಲ್ಲಿ ಸಂಗೀತಾತ್ಮಕ ಅಪ್ಪಟ ಶಾಸ್ತ್ರೀಯ ಅಂತ ಕರೆಯಬಹುದಾದಂತಹ ಗೀತೆಗಳು ಆ ಸಿನಿಮಾದಲ್ಲಿ ಮೂಡಿ ಬಂದವು. ಮುಖ್ಯವಾಗಿ ನಾನು ಹೇಳೋದು ಏನಂತಂದ್ರೆ, ಒಂದು ಸಂಗೀತಾತ್ಮಕ ಚಿತ್ರಗಳ ಪರಂಪರೆ ಕನ್ನಡದಲ್ಲಿ ಮುಂದುವರಿತು. ನಮಗೆ ಮಲಯ ಮಾರುತ ಅಂತ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಆಕ್ಟ್ ಮಾಡ್ತಾರೆ, ಕೆ ಎಸ್ ಎಲ್ ರವಿ ಅವರು ಅದನ್ನು ನಿರ್ದೇಶನ ಮಾಡ್ತಾರೆ. ತುಂಬಾ ಮಹತ್ವದ ಕಾಣಿಕೆಯಾಗಿ ಆ ಸಿನಿಮಾ ನಾವು ನೋಡಬಹುದು. ಇಲ್ಲಿ ಹಂಸಗೀತೆ ಅನಂತನಾಗ್ ಅವರ ತುಂಬಾ ಮಹತ್ವದ ಪ್ರತಿಭೆಯನ್ನು ಬಿಂಬಿಸಿದಂತ ಸಿನಿಮಾ ಆಗಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ನನಗೆ ಅಂದ್ರೆ ಶಾಸ್ತ್ರೀಯ ಸಂಗೀತ ಕಲಾವಿದರು ಸಿನಿಮಾಕ್ಕೆ ಬಂದಿದ್ದು ಒಂದು ವಿಶೇಷ ಸಂಗತಿ. ಆ ದೃಷ್ಟಿಯಿಂದ ಈ ಸಿನಿಮಾ ಶಾಸ್ತ್ರೀಯವಾಗಿಯೂ ಇಂಪಾರ್ಟೆಂಟ್, ಜನಪ್ರಿಯ ನೆಲೆಗಟ್ಟಿನಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಅದನ್ನ ಪರಿಗಣಿಸಬಹುದು. ಇದನ್ನು ಮುಂದುವರಿಸಿ ಹೇಳೋದಾದ್ರೆ, ಶಂಕರ್ ನಾಗ್ ಅವರು ಅಂದ್ರೆ ಅನಂತ್ ನಾಗ್ ಅವರ ತಮ್ಮ, ಇದಕ್ಕಿಂತ ಮುಂಚಿತವಾಗಿ ಹಂಸಗೀತೆ ಸಿನಿಮಾದ ಒಂದು ವಿಶೇಷ ಏನಂತಂದ್ರೆ, ಟೈಟಲ್ಸ್ಗಳು ಅಪಿಯರ್ ಆಗೋ ಕಾಲಕ್ಕೆನೆ, ಟೈಟಲ್ ಕಾರ್ಡ್ ಅಪಿಯರ್ ಆಗೋ ಕಾಲಕ್ಕೆನೆ ಆಲಾಪದ ಒಂದು ಗೀತೆ ಬರುತ್ತೆ. ಅದು ಆಲಾಪದ ಒಂದು ಫ್ರೇಮ್ ಹೆಂಗಿದೆ ಅಂತಂದ್ರೆ, ಅನಂತ್ ನಾಗ್ ಅವರ ವೃತ್ತಿ ಅನ್ನೋದ ಮುನ್ನುಡಿಯಾಗಿ ನೀವು ಗಮನಿಸಬಹುದು. ನೀವು ಯೂಟ್ಯೂಬ್ ಅಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಅದನ್ನಂದ್ರೆ ಅನಂತ ಶಕ್ತಿ ಇರುವಂತವರು ಸಾಧನೆಯ ಯಾನವನ್ನ ತುಂಬಾ ಸುದೀರ್ಘವಾಗಿ ಮುಂದುವರಿಸಿಕೊಂಡು ಒಂದು ಮಹತ್ವದ ಕಾಣಿಕೆಗಳನ್ನು ನೀಡಬಹುದಾದ ಒಂದು ಸಾಧ್ಯತೆಯನ್ನ ಆ ಸಂಗೀತ ಕಾಣಿಸುತ್ತೆ ನನಗೆ. ಇವತ್ತಿಗೂ ಕೂಡ ಅದು ತುಂಬಾ ವಿಶೇಷ ಅಂತ ಅನ್ಸುತ್ತೆ. ಹಾಗಾಗಿ ಶಾಸ್ತ್ರೀಯ ಸಂಗೀತ ಕಲಾವಿದರು ಕನ್ನಡ ಸಿನಿಮಾಕ್ಕೆ ಬಂದಿದ್ದು ಅದರ ಸಾಕ್ಷಿಯಾಗಿ ಬಾಲಮುರಳಿ ಕೃಷ್ಣ ನನಗೆ ವಿಶೇಷವಾಗಿ ಕಾಣೋದು. ಆ ಪ್ರತಿಭಾನ್ವಿತ ಐಡೆಂಟಿಟಿಯನ್ನ ಕಾಣಿಸುವ ಹೊಣೆಗಾರಿಕೆಯನ್ನು ಅನಂತನಾಗ್.

ಅದನ್ನು ನಂತರದ ದಿನಗಳಲ್ಲಿ ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂತ ಒಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾದಲ್ಲಿ ಮತ್ತೆ ಭೀಮಸೇನ್ ಜೋಶಿ, ಆ ಕಾಲದ ದೊಡ್ಡ ಶಾಸ್ತ್ರೀಯ ಸಂಗೀತ ಕಲಾವಿದರು, ಅವರು ಹಾಡ್ತಾರೆ ಇವರಿಗಾಗಿ, ಅನಂತನಾಗಿ ಹಾಡ್ತಾರೆ. ಇವತ್ತಿಗೂ ಕೂಡ ಅದು ಯೂಟ್ಯೂಬಲ್ಲಿ ಕೇಳಲ್ಪಡ್ತದೆ, ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಅದು ಇವತ್ತಿಗೂ ಜನಜನಿತ ಅಂತ. ಅಂದರೆ ಸಿನಿಮಾದ ಹಾಡಿನ ಮುಖಾಂತರ ಆ ಕಾಲಕ್ಕೆ ಜನಪ್ರಿಯವಾಗಿ ಇವತ್ತಿಗೂ ಕೂಡ ಅದು ಮತ್ತೆ ಗುಣಗಲ್ಪಡ್ತದೆ, ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಅನಂತನಾಗ್ ಅಲ್ಲಿ ಆ ಸಿನಿಮಾದಲ್ಲಿ ಸಿನಿಮಾದ ಹಾಡಿನಲ್ಲಿ ಕಾಣಿಸಿಕೊಳ್ತಾರೆ. ನನಗದು ಅನಂತನಾಗ್ ವಿಶೇಷತೆಯನ್ನ ಕುರಿತು ಮಾತನಾಡುವ ಕಾಲಕ್ಕೆಲ್ಲ ಚರ್ಚಿಸಲೇಬೇಕಾಗಿರುವಂತಹ ಗೀತೆಗಳು ಸಿನಿಮಾಗಳಿವು ಅಂತ ನನಗನ್ಸುತ್ತೆ.

ಮತ್ತೆ ಅವರ ಬೆಳದಿಂಗಳ ಬಾಲೆ, ನಾನು ಹೇಳಲೇಬೇಕಾಗಿರುವಂತ ಒಂದು ಸಿನಿಮಾದ ಹೆಸರು ಏನಂತಂದ್ರೆ ನೀವು ಗಮನಿಸಿರ್ಬೋದು, ಬೆಳದಿಂಗಳ ಬಾಲೆ ಅಂದ್ರೆ ಒಂದು ಮೌನದಲ್ಲಿ ಚಿತ್ರಕಥೆಯನ್ನ ಹೇಳಬಹುದು ಅನ್ನೋದನ್ನ ಕಮಲ್ ಹಾಸನ್ ಕನ್ನಡದಲ್ಲಿ ಆಕ್ಟ್ ಮಾಡಿ ತೋರಿಸಿದ್ದಾರೆ, ಅದರದ್ದು ಒಂದು ಪರಂಪರೆ ಇದೆ ನಮ್ಮಲ್ಲಿ. ಆಮೇಲೆ ನಾಯಕಿಯನ್ನು ಡಿಸಪಿಯರ್ ಮಾಡಿ ನಾಯಕ ತೊಡಲಾಡುವಂತ ಒಂದು ಪಾತ್ರದ ಮೊದಲ ಪ್ರಯೋಗವಾಗಿ ನನಗೆ ಬೆಳದಿಂಗಳ ಬಾಲೆ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ನೀಯಾರೋ ನಾ ಅರಿಯನು ಅನ್ನುವಂತ ಹಾಡು ಬರುತ್ತೆ, ಅದು ಇವತ್ತಿಗೂ ಕೂಡ ತುಂಬಾ ಐಕಾನಿಕ್ ಹಾಡು ಅಂತ ನಾನು ಅದನ್ನು ಇಂಟರ್ಪ್ರಿಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ ಗೀತೆಯನ್ನ ಗುಣಸಿಂಗ್, ಆ ಸಿನಿಮಾಕ್ಕೆ ಗುಣಸಿಂಗ್ ಅವರು ಸಂಗೀತ ನೀಡಿದ್ರು, ಎಸ್ ಪಿ ಬಿ ಅವರು ಹಾಡಿದ್ರು, ಲಿರಿಕ್ಸ್ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು

ವಿಶೇಷ ಪ್ರತಿಭೆಯಾಗಿ ಅವರು ಮುಖ್ಯ ಆಗ್ತದೆ. ಇವತ್ತೇನು ನೀವು ಜನ್ಜಿ ಅಂತೇನು ನೀವು ಕರಿತೀರಲ್ಲ, ಅಂದ್ರೆ ನಿರುದ್ಯೋಗದ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆಗಳ ಮಧ್ಯೆ ಹೊಸ ಕಾಲದ ಘಟ್ಟದ ಯುವಕರು ನಲುಗ್ತಾ ಇದ್ದಾರೆ ಅಂತ ಬಂದಾಗ, ಆ ಕಾಲದಲ್ಲೇನೆ ಮಧ್ಯಮ ವರ್ಗದ ತೊಳಲಾಟಗಳನ್ನ, ಮಧ್ಯಮ ವರ್ಗದ ಸಮಸ್ಯೆಗಳನ್ನ ಅವರು ಸಿನಿಮಾಗಳು ತುಂಬಾ ಅಥೆಂಟಿಕ್ ಆಗಿ ಮುಂದಿಟ್ಟು ಅಂತ ಅನ್ಸುತ್ತೆ. ನಾನು ಈಗ ಪ್ರಸ್ತಾಪ ಮಾಡಿದ ನೋಡಿ ಸ್ವಾಮಿ ನಾವಿರೋದು ಹೀಗೆ ಕೂಡ ಮಧ್ಯಮ ವರ್ಗದ ತೊಳಲಾಟದ ಒಂದು ಕಥನ.

ಅವರ ಹಾಸ್ಯದ ಕಥನದ ಸಿನಿಮಾಗಳು ಕೂಡ ಹಾಗೇನೆ. ಗೌರಿ ಗಣೇಶ ಆಗಿರಬಹುದು, ಗಣೇಶನ ಮದುವೆ ಆಗಿರಬಹುದು, ಅವೆಲ್ಲ ಸಿನಿಮಾಗಳು ಹಾಸ್ಯವನ್ನಷ್ಟೇ ಕಟ್ಟಿಕೊಡಲಿಲ್ಲ, ಹಾಸ್ಯದ ಹಿಂದೆ ಇರುವಂತ ಕಟು ವಾಸ್ತವಗಳನ್ನು ಕೂಡ ತೆರೆದಿಟ್ಟು ಅಂತ ಅನ್ಸುತ್ತೆ. ಅಂದ್ರೆ ಎಲ್ಲ ಇಲ್ಲಗಳ ಮಧ್ಯೆ ನಮ್ಮ ಭಾರತದ ಮಧ್ಯಮ ವರ್ಗ ಖುಷಿ ಖುಷಿಯಾಗಿ ಇರ್ತದೆ ಅನ್ನೋದನ್ನ ಬೇರೆ ರೀತಿಯಲ್ಲಿ ಕಾಣಿಸಿದಂತ ಪ್ರಯೋಗ ಫಣಿ ರಾಮಚಂದ್ರ ಆ ಸಿನಿಮಾದ ನಿರ್ದೇಶಕರಾಗಿ ಗಮನ ಸೆಳೆದ್ರು. ಹಾಗಾಗಿ ನನಗೆ ಹೊಸ ಅಲೆಯ ಸಿನಿಮಾಗಳ ಸಾಮಾಜಿಕ ಸಂವೇದನೆಯನ್ನ ಕಮರ್ಷಿಯಲ್ ಸಿನಿಮಾಗಳ ಮುಖಾಂತರ ಅವರು ದಾಟಿಸಿದ್ರು ಅಂತ ಅನ್ಸುತ್ತೆ. ಅನಂತನಾಗ್ ಅವರ ವಿಶೇಷತೆ ಅದು. ಹಾಗೆ ಇಲ್ಲಿ ಪ್ರಸ್ತಾಪ ಮಾಡಿದ ಹಂಸಗೀತೆ ಆಗಿರಬಹುದು, ನೋಡಿ ಸ್ವಾಮಿ ನಾವಿರೋದು ಹೀಗೆ ಸಿನಿಮಾಗಳಾಗಿರಬಹುದು, ಬೆಳದಿಂಗಳ ಬಾಲೆ ಸಿನಿಮಾ ಆಗಿರಬಹುದು, ಬಹಳ ಜನಜನಿತ ಆಗಿರುವಂತಹ ಬಯಲುದಾರಿಯ ಸಿನಿಮಾದ ಹಾಡುಗಳಿರಬಹುದು, ಅವೆಲ್ಲ ಹಾಡುಗಳು ಆ ಕಾಲದ ಐಡೆಂಟಿಟಿಯನ್ನು ಅಷ್ಟೇ ರಿಫ್ಲೆಕ್ಟ್ ಮಾಡಲ್ಲ, ಅಂದ್ರೆ ಒಂದು ಮಾಧುರ್ಯದ ಒಂದು ಪ್ರೀತಿ ಪ್ರೇಮದ ಮಾಧುರ್ಯದ ಜೊತೆಗೇನೆ ಸಾಮಾಜಿಕ ವಾಸ್ತವಗಳನ್ನು ಬೇರೆ ರೀತಿಯಲ್ಲಿ ಕಾಣಿಸಿದವು ಅಂತ ನನಗೆ ಅನ್ಸುತ್ತೆ. ಒಬ್ಬ ನಟನ ಮುಖಾಂತರ ಆಗಬಹುದಾದಂತ ಮಹತ್ವದ ಕೆಲಸ ಅಂತ ನನಗೆ ಅನ್ಸುತ್ತೆ. ಬಯಲುದಾರಿಯ ಸಿನಿಮಾದ ಒಂದು ವಿಶೇಷತೆ ಏನಂತಂದ್ರೆ ರಾಜನ್ ನಾಗೇಂದ್ರ ಅವರ ಸಂಗೀತದ ಸಿನಿಮಾ ಅದು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೆ ಅಂತ ಅನ್ನುವಂಥದ್ದು, ಯಾರ್ಯಾರು ಹುಡುಗಿನ ಹುಡುಕ್ತಿರ್ತಾರಲ್ಲ ಆ ಹಾಡು ನೆನಪಾಗತ್ತೆ ಅಂತ ತುಂಬಾ ತಮಾಷೆಯಾಗಿ ಬಹಳ ಸಲ ಬಹುತೇಕರು ಅಂದ್ರೆ ಮಿಲೇನಿಯಲ್ ತಲೆಮಾರು ಕೂಡ ನೆನಪು ಮಾಡಿಕೊಳ್ಳುತ್ತೆ, ನಂತರದ ತಲೆಮಾರು ಕೂಡ ಹಂಗೆ ನೆನಪು ಮಾಡ್ಕೊಳ್ತದೆ. ಆ ಸಿನಿಮಾದ ಒಂದು ವಿಶೇಷತೆ ಏನಂದ್ರೆ ಮೊದಲ ಬಾರಿಗೆ ಹೆಲಿಕಾಪ್ಟರ್ ಬಳಸಿದ್ದು ಕನ್ನಡದ ಸಿನಿಮಾದಲ್ಲಿ. ನೀವು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ, ಹೆಲಿಕಾಪ್ಟರ್ ಅನ್ನು ಬಳಸಿ ಒಬ್ಬ ನಾಯಕ ಹೆಲಿಕಾಪ್ಟರ್ ನಲ್ಲಿ ಸುತ್ತಾಡಿ ಹಾಡು ಹಾಡುತ್ತಾ, ಉತ್ಸಾಹದಲ್ಲಿ ಹಾಡು ಹಾಡುತ್ತಾ ತನ್ನ ಮನದ ಆಲೋಚನೆಗಳನ್ನ ಮನದ ಉತ್ಸಾಹವನ್ನ ತೋರ್ಪಡಿಸಿಕೊಳ್ಳುವಂತ ಒಂದು ಗೀತೆ ಅದು. ಎಲ್ಲಿರುವೆ ಮನವ ಕಾಡುವ ರೂಪಸಿ.

ಅನಂತನಾಗ್ ಮುಖ್ಯ ಆಗೋದ್ ಏನಂತಂದ್ರೆ ಎಕ್ಸ್ಪ್ರೆಷನ್ಸ್ ಅಲ್ಲಿ. ನಿಮಗೆ ಆ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಫೇಮಸ್ ಆಗಿರ್ತಾರೆ, ವಿಷ್ಣುವರ್ಧನ್ ಜನಪ್ರಿಯತೆಯ ತುತ್ತ ತುದಿಯಲ್ಲಿ ಇರ್ತಾರೆ, ಅಂಬರೀಷ್ ಜನಪ್ರಿಯರಾಗಿರ್ತಾರೆ. ಆ ಸ್ಟಾರ್ಡಮ್ ಅಂತ ಕರಿತೀವಿ ನಾವು, ಅಂದ್ರೆ ಹೀರೋಗಳ ಯುಗ ಅದು, ಆ ತರದ ಹೀರೋ

ಫೈಟ್ ಸೀನ್ ಇರಬೇಕು, ಡಾನ್ಸ್ ಮಾಡಬೇಕು, ಆ ತರದ ನಿಯಮಗಳನ್ನೆಲ್ಲ ಸೃಜನಶೀಲವಾಗಿ ಉಲ್ಲಂಘನೆ ಮಾಡಿ ಅನಂತ್ ನಾಗ್ ಮತ್ತೆ ಶಂಕರ್ ನಾಗ್ ಸಿನಿಮಾಗಳಲ್ಲಿ ಕಾಣಿಸಿಕೊಂಡು ಮಾರುಕಟ್ಟೆಯನ್ನ ಹಿಡಿತಾರೆ ಅಂತ. ಇವತ್ತು ನಾವು ಮಾರುಕಟ್ಟೆಯನ್ನ ತಲುಪಬೇಕಾದ್ರೆ ಹಿಂಸೆ ಇರಬೇಕು, ಒಂದು ನೆಗೆಟಿವಿಟಿಯ ವೈಭವೀಕರಣ ಇರಬೇಕು ಅಂತ ಇವತ್ತು ಮಾತಾಡ್ತಾ ಇದೀವಲ್ಲ. ನೀವು ಅದನ್ನ ಅಲ್ಲಗಳೆಯುವ ಹಾಗೆ ಅನಂತ್ ನಾಗ್ ತುಂಬಾ ಸಾಫ್ಟ್ ಆಗಿ ಗೀತೆಗಳಲ್ಲಿ ಕಾಣಿಸ್ಕೊಳ್ತಾರೆ, ಸಂಭಾಷಣೆಯಲ್ಲಿ ಕಾಣಿಸ್ಕೊಳ್ತಾರೆ. ತಮ್ಮ ಒಂದು ಸಾಫ್ಟ್ ಆಗಿರುವಂತಹ ಅಪಿಯರೆನ್ಸ್ ನ ಮುಖಾಂತರನೇ, ಅಭಿನಯದ ಒಂದು ಶಕ್ತಿಯ ಮುಖಾಂತರನೇ ಕಥೆಯನ್ನು ದಾಟಿಸುವಂತ ಒಂದು ಶ್ರೇಷ್ಠ ಪ್ರತಿಭೆಯಾಗಿ ಅನಂತ್ ನಾಗ್ ಮುಖ್ಯ ಆಗ್ತಾರೆ. ಅಂದ್ರೆ ಎಕ್ಸ್ಪ್ರೆಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ. ಅವರು ಕೂಡ ಥಿಯೇಟರ್ ನಿಂದ ಬಂದಿರೋದ್ರಿಂದ ಎಕ್ಸ್ಪ್ರೆಷನ್ಸ್ ಅವ್ರು ನಡೀತಾ, ನೀವು ಬಹುತೇಕ ಅವರ ಸಾಂಗ್ ಗಳನ್ನು ನೀವು ನೋಡಿದ್ರೆ ಆ ಕಡೆಯಿಂದ ಈ ಕಡೆ ಬರ್ತಿರ್ತಾರೆ ಅಷ್ಟೇ. ಹೆಲಿಕಾಪ್ಟರ್ ಲೀಗ ಎಲ್ಲಿರುವೆ ಮನವ ಕಾಡುವ ರೂಪ ಸೇಸೆ ಹಾಡಲ್ಲಿ ಅವರು ಎಕ್ಸ್ಪ್ರೆಷನ್ ಅಲ್ಲೇ ಅವರು ಹಾಡಿನ ಅರ್ಥವನ್ನ ಕಾಣಿಸ್ತಾ ಹೋಗ್ತಾರೆ. ಆಮೇಲೆ ಅವ್ರ ಬಗ್ಗೆ ಅವರ ಹಾಡುಗಳು ಅಂತಂದಾಗ ನನಗೆ ಮತ್ತೆ ನೆನಪಾಗೋದಂದ್ರೆ ನಿನ್ನ ನಗುವು ಹೂ ಅಂತೆ ಅಂತ ಒಂದು ಸಾಂಗ್ ಇದೆ, ಬೆಂಕಿಯ ಬಲೆ ಸಿನಿಮಾದ ಹಾಡು. ಅದು ಕೂಡ ಹಾಗೇನೆ ಅಂದ್ರೆ ರಾಜನ್ ನಾಗೇಂದ್ರ ಅವರು ತುಂಬಾ ಭಿನ್ನವಾಗಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಉದಯ ಶಂಕರ್ ಅವರು ತುಂಬಾ ಭಿನ್ನವಾದ ಒಂದು ಕವಿತೆಯನ್ನು ಕಟ್ಟಿದ್ದಾರೆ, ಅದರ ಅರ್ಥವನ್ನು ಧ್ವನಿಸುವ ಹಾಗೆ ಅವರು ತಮ್ಮ ಮುಖದ ಚಹರೆಯ ಮುಖಾಂತರನೇ ಅವರು ಅಭಿನಯದ ಮುಖಾಂತರನೇ ಅರ್ಥವನ್ನು ದಾಟಿಸುವಂತ ಕೆಲಸವನ್ನು ಮಾಡ್ತಾರೆ.

ಹಾಗಾಗಿ ನನಗೆ ಇದೇ ಇದೇ ಬೆಂಕಿ ಬರಲಿ ಸಿನಿಮಾದ ಇನ್ನೊಂದು ಹಾಡು ಒಲಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ, ಅದು ಕೂಡ ಅಂದ್ರೆ ಬದುಕನ್ನ ಭಿನ್ನವಾಗಿ ವ್ಯಾಖ್ಯಾನಿಸುವಂತ ಗೀತೆ. ಅಲ್ಲೂ ಕೂಡ ಅವರ ಎಕ್ಸ್ಪ್ರೆಷನ್ಸ್ ಮುಖಾಂತರನೇ ಆ ಗೀತೆಯ ಸತ್ವ ನಮಗೆ ದಾಟಿಕೊಳ್ಳುತ್ತದೆ. ಮತ್ತೆ ನಾನು ಹೆಸರಿಸಬಹುದಾದಂತ ಮತ್ತೊಂದು ಸಿನಿಮಾದ ಗೀತೆ ಅರುಣರಾಗ, ಎಂ ರಂಗರಾವ್ ಸಂಗೀತ ನೀಡಿದಂತ ಹಾಡು ಅದು, ನಡೆದಾಡೋ ಕಾಮನ ಬಿಲ್ಲು. ಅದೊಂಥರ ಜೀವನ ಪ್ರೀತಿಯನ್ನ ಹೆಚ್ಚಿಸುವಂತ ಹಾಡು ಆಗಿ ನಾವು ನೋಡಬಹುದು.

ಹಾಗೆ ಅಂದ್ರೆ ಇಷ್ಟು ನಾವು ಇಂಟ್ರೊಡಕ್ಟರಿ ರಿಮಾರ್ಕ್ಸ್ ಗಳ ಜೊತೆಗೆ ಅನಂತ್ ನಾಗ್ ಅವರನ್ನ ನಾವು ವಿಮರ್ಶೆ ಮಾಡಬಹುದು. ಯಾಕೆ ಅನಂತ್ ನಾಗ್ ಇಂಪಾರ್ಟೆಂಟ್ ಆಗ್ತಾರೆ ಅಂತಂದ್ರೆ, ಬಹಳ ಮಹತ್ವದ ಆಲೋಚನಾ ಕ್ರಮಗಳನ್ನ ತಮ್ಮ ಸಿನಿಮಾಗಳ ಮುಖಾಂತರ ದಾಟಿಸಿದ್ದಾರೆ. ಅದಕ್ಕೊಂದು ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅಂತ ನಾವು ಕರಿತೀವಿ. ಕನ್ನಡ ಸಂಸ್ಕೃತಿಯ ಕಥನದ ಶ್ರೇಷ್ಠತೆಯನ್ನ ಅವರು ತಮ್ಮದೇ ಆದ ಅಭಿನಯದ ಮುಖಾಂತರ ದಾಟಿಸಿದ್ರು. ಬಹಳ ಮುಖ್ಯವಾಗಿ ಅವರ ಧಾರಾವಾಹಿಗಳು ಕೂಡ ಹೆಂಗಂದ್ರೆ ಈಗೇನ್ ಮೆಗಾ ಸೀರಿಯಲ್ ಗಳ ಟ್ರೆಂಡ್ ಬಂದಾಗ ಅಲ್ಲೂ ಕೂಡ ಅವ್ರು ಗೆದ್ರು ಅಂತ, ಪ್ರೀತಿ ಇಲ್ಲದ ಮೇಲೆ ಅಂತ ಒಂದು ಹಾಡು, ಅದು ತುಂಬಾ ಮಧ್ಯಮ ವರ್ಗದ ಒಂದು ಶ್ರೇಷ್ಠ ಗೀತೆಯಾಗಿ ಗಮನ ಸೆಳೆದಿತ್ತು. ಗರ್ವ ಅಂತ ಒಂದು ಧಾರಾವಾಹಿ ಬರ್ತಿತ್ತು, ಅಲ್ಲೂ ಕೂಡ ಅವರು ಜನರನ್ನ ಸೆಳೆದ್ರು. ಆಮೇಲೆ ನನಗೆ ತುಂಬಾ ಮುಖ್ಯ ಆಗೋದು ಭಕ್ತ ಪ್ರಹ್ಲಾದ ಸಿನಿಮಾ, ಅದು ತುಂಬಾ ಫೇಮಸ್ ಸಿನಿಮಾ, ಅದರಲ್ಲಿ ನಾರದ ಪಾತ್ರದಲ್ಲಿ ಅವ್ರ ಗಮನ ಸೆಳೆಯುತ್ತಾರೆ. ಅದು ಪೌರಾಣಿಕ ಸಿನಿಮಾ, ಪೌರಾಣಿಕ ಸಿನಿಮಾಗಳಲ್ಲೂ ಕೂಡ ಅವರು ವಿಜೃಂಭಿಸ್ತಾರೆ ಅಂತ ಅಂದ್ರೆ ತುಂಬಾ ಸಾಫ್ಟ್ ಪಾತ್ರವಾಗಿ ಅವರು ಗಮನ ಸೆಳೆಯುತ್ತಾರೆ.

ಅನಂತನಾಗ್ ಅವರ ಪ್ರತಿಭಾನ್ವಿತ ಐಡೆಂಟಿಟಿ, ಅವರನ್ನು ಯಾಕೆ ನಾವು ವರ್ತಮಾನದಲ್ಲಿ ನೆನಪಿಸಿಕೊಂಡು ಅವರ ಕಾಂಟ್ರಿಬ್ಯೂಷನ್ಸನ್ನು ವಿಸ್ತೃತವಾಗಿ ಚರ್ಚೆ ಮಾಡಬೇಕು ಅನ್ನುವ ಕೇಂದ್ರ ಆಶಯವನ್ನು ದೃಷ್ಟಿಯಲ್ಲಿರಿಸಿಕೊಂಡು ಅವರ ಮುಂದಿನ ಸಂಚಿಕೆ

ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.

0: ಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
0: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ, ರೇಡಿಯೋ ನೀನಾದ 90.4 FM. ಕೇಳುಗರೆ, ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿಕೆ ಕಡಬ ಮಾಡುವ ನಮಸ್ಕಾರಗಳು. ನಮ್ಮ ಪ್ರತಿದಿನದ ಕಾರ್ಯಕ್ರಮ ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆಯವರೆಗೆ, ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಹಾಗೂ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಮತ್ತು ರೇಡಿಯೋ ನಿನಾದ ಮೊಬೈಲ್ ಆ್ಯಪ್ನಲ್ಲಿ ಹಾಗೂ ರೇಡಿಯೋ ಗಾರ್ಡನ್ ಮೂಲಕ ಆಲಿಸಬಹುದು.

0: 90.4 FM ಇನಿತ ತುಳು ಕಾರ್ಯಕ್ರಮಗು ನಿಲ್ಲಿಗ ಮಾತ ಮೊಕೆದಿಂಗಿ ಸೊಲ್ಮೆ. ಇನಿತ ಈ ಕಾರ್ಯಕ್ರಮಗಳು ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆಡ್ ತುಳು ಭಾಷೆ ಬೋಧನೆದ ಅವಕಾಶ ಬೊಕ್ಕ ಸವಾಲುಗಳು ಈ ಬಗ್ಗೆ ಪಾತಿರ್ವೇರೆ ಗಣನಾಥ್ ಎಕ್ಕಾರ್
1: ನಿಕ್ಲೆ ಮಾತ ಗೊತ್ತುಂಡು ಒಂಜೆಲ್ಯ ಬಾಲೆ ಯಾನು ಸುಮಾರು 15 ವರ್ಷ ಐನೇ ಕ್ಲಾಸ್ ಹಿಡಿದು ಫೈನಲ್ ಇಯರ್ ಡಿಗ್ರಿ ಕಡೆಯತ ಡಿಗ್ರಿ ಮುಟ್ಟ 10 ವರ್ಷ ಯಾನು ಇಂಗ್ಲಿಷ್ ಕಲ್ದೆ. ಡಿಗ್ರಿ ಆದ ಬಂದಾಗ ಇತ್ತಂತ ಜಾಸ್ತಿ ಬರ್ಕೊಂಡು ಡಿಗ್ರಿ ಆದ ಬಂದಾಗ 5 ವಾಕ್ಯ ಸರಿ ಇಂಗ್ಲಿಷ್ ಬರ್ಯಾರ ಹಿಂಗೆ ಬರೋಂದಿತ್ತೀಚಿ. 10 ವರ್ಷ ಕಲ್ದೆ ಇಂಗ್ಲಿಷ್, 5 ವಾಕ್ಯ ಸರಿ ಇಂಗ್ಲಿಷ್ ಬರ್ಯಾರ ಬರೋಂದಿತ್ತು ಜಪಗ ಇತ್ತಂತ ಜಾಸ್ತಿ ಬರ್ಕೊಂಡು ದಯಪಂಡ ಎಕಡೆ ಪಂಡ್ಲೆಕ್ಕ ವ್ಯಾವಹಾರಿಕ ನಿರ್ಧಾತ್ರ ಯಾನ್ ತ್ಯಾಗು ನಿನ್ ಪನೊಂದುಲ್ಲೆ ಬಂಡ ಒಂಜಿ ಬಾಲೆ ರಡ್ಡರೇನ ಮೂಜರೇನ 4 ವರ್ಷೋಡು ಅಪ್ಪೆ ಭಾಷೆನು ಅವು ಕುಂದಾಪುರ ಕನ್ನಡ ಉಪ್ಪು ಅವು ತುಳು ಉಪ್ಪು ಅವು ಕಂಕಣಿ ಉಪ್ಪು ಅವು ಬ್ಯಾರಿ ಭಾಷೆ ಉಪ್ಪು ಉವೆ ಭಾಷೆ ಉಪ್ಪು ಅವೇನು ಲೀಲಾ ಜಾಲವಾದ ಪಾತ್ರರುಂಡು ಏರ್ ಲೈಕ್ ವ್ಯಾಕರಣ ಕಲ್ಪಾದಿಚಾರ ನಮ್ಮ ವ್ಯಾಕರಣ ಕಲ್ಪಾಂಡಲ ನಂಗೆ ಪಾತ್ರ ರಾಪುಚ್ಚಿ ಆಂಡ ಏರ್ಲ ವ್ಯಾಕರಣ ಕಲ್ಪ ಅಂದೆ ಏರ್ಲ ಬೋಧನೆ ಮಲ್ಪ ಅಂದೆ ಆ ಭಾಷೆನು ಲೀಲಾ ಜಾಲವಾದ ಪಾತ್ರರುಂಡು ದಾಯಗೊಂದು ಕಾರಣ ಈತೆ ಭಾಷೆ ಪಂಪಿನ ಖಾಲಿ ಭಾಷೆ ಅತ್ತವು ಜಡ ಅತ್ತವು ಅವು ಜಡ ಅತ್ತ ಭಾಷೆ ಪಂಡ ಭಾಷೆ ಅತ್ ಪಾತಿರ್ನೆಕ್ ಮಾತ್ರ ಭಾಷೆ ಪಂಪಿನ ಒಂಜಿ ಸಂಸ್ಕೃತಿ ಇಟ್ ಇಸ್ ಎ ಕಲ್ಚರ್ ಅವೇ ನಮ್ಮ ಸುರು ಅರ್ಥ ಮಲ್ತ ನೋಡು ಭಾಷೆಡು ರಡ್ಡು ರಚನೆ ಉಂಡು ಒಂಜಿ ಮೇಲ್ಪದರದ ರಚನೆ ಪನ್ಪ ಸರ್ಫೇಸ್ ಸ್ಟ್ರಕ್ಚರ್ ಅಂದ್ ಇಂಗ್ಲಿಷ್ ಇಟ್ ಪನ್ಪ ಮೇಲ್ಪದರದ ರಚನೆ ಒಂಜಿ ಡೀಪ್ ಸ್ಟ್ರಕ್ಚರ್ ಆಳದ ರಚನೆ ಪನ್ಪ ಮೇಲ್ಪದರದ ರಚನೆ ನಂಗೆ ದಾದ ತೋಜುಂಡು ಪಂಡ ವಾಕ್ಯಲು ತೋಜುಂಡು ಶಬ್ದಲು ತೋಜುಂಡು ಅಕ್ಷರಲು ತೋಜುಂಡು ಪಾತ್ರನ ಮಾತ್ರ ತೋಜುಂಡು ಆಂಡ ಆಳದ ರಚನೆ ದಾದ ತೋಜುಂಡು ಪಂಡ ಕಲ್ಚರ್ ತೋಜುಂಡು ಒಂಜಿ ಕಲ್ಚರ್ದ ಮುಖಾಂತರ ಸಂಸ್ಕೃತಿದ ಮುಖಾಂತರ ಭಾಷೆನ ಪಾತ್ರನ ಮಾತ್ರ ಆ ಭಾಷೆ ಲೀಲಾಜಾಲವಾದ ಬರ್ರ ಸಾಧ್ಯ ಕಲ್ಚರ್ ಒಪ್ಪಂದ ಭಾಷೆ ಪಾತ್ರನ ಲೀಲಾಜಾಲವಾದ ಬರ್ಪುಜಿ ನಂಗೆ ಇಂಗ್ಲಿಷ್ ದಾಗ ಬರ್ಪುಜಿ ಪಂಡ ನಮ್ಮ ಕಲ್ಚರ್ ಮುಖಾಂತರ ಪಾತ್ರ ಜಾವೇನು ಅವು ಸಂಸ್ಕೃತಿಗಳ ಐಕ್ಯ ಸಂಬಂಧನೇ ಇಜ್ಜಿ ನಮ್ಮ ಸಂಸ್ಕೃತಿಗಳ ಐಕ್ಯ ಸಂಬಂಧನೇ ಇಜ್ಜಿ ಅಂಚಾದ ಒಂಜಿ ಭಾಷೆನು ಶೈಕ್ಷಣಿಕ ಭಾಷೆ ಅಂದ್ರೆ ದಾಯ ಮಲ್ಪಡು ಪಂಡ ತುಳು ಉಪ್ಪಡು ಕೊಂಕಣಿ ಉಪ್ಪಡು ಬ್ಯಾರಿ ಭಾಷೆ ಉಪ್ಪಡು ದಾಯ ಪಂಡ ಅಗತ್ಯದಾದ ಪಂಡ ಸುರುಟು ಆ ಸಂಸ್ಕೃತಿನ ಒರಿಪಡುಂದ ಅಂಡ ಇತ್ತದ ಕಾಲೋಡು ಇತ್ತದ ಸಂದರ್ಭಡು ಅವೇನು ಶೈಕ್ಷಣಿಕ ಭಾಷೆ ಅದ್ಲ ಮಲ್ಪುನಂಚಿನ ಅಗತ್ಯ ಉಂಡು ಒಂದು ಭಾರಿ ಭಾರಿ ಅಗತ್ಯ ಅವಿನ ಶೈಕ್ಷಣಿಕ ಭಾಷೆ ಆದ ಮಲ್ಪುನ ಅಗತ್ಯ ಉಂಡು ದಯಪಂಡ ಸಂಸ್ಕೃತಿನ ಉರಿಪು ನಂಚಿನ ಅಗತ್ಯ ನಂಗೆ ಮನಸ್ಸುಂಡು ಅಂಡ ಖಂಡಿತವಾದ್ಲ ಇತ್ತ ಇತ್ತದ ಕಾಲ ಅಂದೆ ಅಂಡರ್ಲೈನ್ ಮಲ್ತೊಂದು ಬಂದ ದುಂಬಾಂಡ ಅಗತ್ಯ ಇತ್ತು ದಯಪಂಡಲ್ಲಿ ಇಲಾಜಾಲವಾದ ಪಾತ್ರೊಂದಿತ್ತ ನಾಟಕ ಇತ್ತು ಯಕ್ಷಗಾನ ಇತ್ತು ಬೇತ ಇತ್ತು ಐತ ಮೂಲಕ ಅವನ ಔಪಚಾರಿಕವಾಯ ನಂಚಿನ ಒಂಜಿ ಶಿಕ್ಷಣ ತಿಕೊಂಡಿತ್ತು ನಂಗೆ ಅಂಡ ಇತ್ತ ಆ ರೀತಿದ ಸಾಧ್ಯತೆಗಳು ಬಾರಿ ಕಡಿಮೆ ಒಪ್ಪು ನಡೆದ ಹತ್ರ ಶೈಕ್ಷಣಿಕ ವ್ಯವಸ್ಥೆಗೆ ಒಂಜಿ ಭಾಷೆನ ಕನ್ನಡ ಅಂಚಾದೊಪ್ಪನಾಗ ತುಳುನು ಖಂಡಿತವಾದ್ಲ ಒಂಜಿ ಶೈಕ್ಷಣಿಕ ಭಾಷೆ ಆದ ಅನುಷ್ಠಾನ ಮಲ್ಪನಕ್ಕೆ ನಮ್ಮ ಮಾತ ಪುರ್ಮುನ ಅಗತ್ಯ ಉಂಡು ಪಂಪಿನ ಒಂಜಿ ಪ್ರಶ್ನೆ ರಡ್ನೆ ಒಂಜಿ ಭಾಷೆದ ರಚನೆ ಏ ಫಲ ಸಾಹಿತ್ಯಿಕ ಭಾಷೆ ಒಪ್ಪಡು ವ್ಯಾವಹಾರಿಕ ಭಾಷೆ ಒಪ್ಪಡು ಸಾಂಸ್ಕೃತಿಕ ಭಾಷೆ ಒಪ್ಪಡು ಒಂಜಿ ರಚನೆ ಶೈಕ್ಷಣಿಕ ಪಠ್ಯದ ಉಲೈ ಬತ್ತಿ ಬಕ್ಕ ಅವು ಹೆಚ್ಚು ಆಳವಾದ ಆವೆರ ಸಾಧ್ಯ ಆಪುಂಡು ಇಜಿಂದ ನಮ್ಮ ಪಾತ್ರೊಂದು ಪಾತೆ ಪಾತ್ರನ ಭಾಷೆ ಪಾತ್ರನ ಭಾಷೆಗಳ ಶೈಕ್ಷಣಿಕ ಭಾಷೆಗಳ ವ್ಯತ್ಯಾಸ ಉಂಡು ಪಾತ್ರನ ಭಾಷೆಗಳ ಆಡಳಿತಾತ್ಮಕ ಭಾಷೆಗಳ ವ್ಯತ್ಯಾಸ ಉಂಡು ನೇನು ನಮ್ಮ ತೆರೆಯ ನೋಡಾಪುಣ ಅಂಚಾದಪ್ಪನಾಗ ಆಡಳಿತಾತ್ಮಕ ವ್ಯಾವಹಾರಿಕ ಬಕ್ಕ ಶೈಕ್ಷಣಿಕ ಭಾಷೆ ಆದ ತುಳುನು ನಮ್ಮ ದೇವಡುಂದಾಂಡ ಅವನ ಪಠ್ಯೋಡು ಅಳವಡಿಕೆ ಮಲ್ಪನಂಚಿನ ಒಂಜಿ ಅನಿವಾರ್ಯತೆ ಉಂಡು ಪನ್ಪಿನೆಲ್ಲ ಯಾನ್ ಮೂಲ ಪನ್ನೊಂದುಲ್ಲೆ ಅಂಚಾದ ಭಾರಿ ಅಗತ್ಯವೇ ನಮ್ಮ ತೂರ ಸಾಧ್ಯ ಮುಜಿನಾದ ಒಂಜಿ ಭಾಷೆಗೆ ಒಂಜಿ ಶಾಸ್ತ್ರೀಯ ಸ್ವರೂಪ ಬರಡುಂದಾಂಡ ಒಂಜಿ ಐದು ದುಮ್ಮ ಮೈಂಡ್ ಸೆಟ್ದ ಬಗ್ಗೆ ಪಾತ್ರ ಯೋಚನಾ ಕ್ರಮ ಮೈಂಡ್ ಸೆಟ್ ಬಂಡ ಯೋಚನಾ ಕ್ರಮ ಯಾನು ಎಂಚ ಯೋಚನೆ ಮಲ್ಪು ಅಂಚೆ ಎನ್ನ ಪ್ರತಿಕ್ರಿಯೆ ಒಪ್ಪುಂಡು ಎದುರು ಕುಳಿನಾರ ಎಡ್ಡೆಂದು ಯೋಚನೆ ಮಲ್ತಂಡ ಆರ್ನ ಒಟ್ಟುಗೆ ಎನ್ನ ಪ್ರತಿಕ್ರಿಯೆ ಎಡ್ಡಪ್ಪುಂಡು ಆರು ಹಾಳೆಂದು ಯೋಚನೆ ಮಲ್ತಾಡ ಆರ್ನ ಎದುರುಡು ಎನ್ನ ಪ್ರತಿಕ್ರಿಯೆ ಅಂಚನೆ ಒಪ್ಪುಂಡು ನಮ್ಮ ಯೋಚನಾ ಕ್ರಮ ಮೈಂಡ್ ಸೆಟ್ ಬಹಳ ಮುಖ್ಯ ಆಪುಂಡು ಎತ್ತೋ ಸಂದರ್ಭ ಹಿಂಗೆ ಗೊತ್ತಿತ್ತು ಇಂಗ್ಲಿಷ್ ಪಂಡ ಹಿಂಗೆ ಭಾರಿ ಕಷ್ಟ ಸತ್ಯವನ್ಪ ಹಿಂಗೆ ಡಿಗ್ರಿ ಮುಟ್ಟಲ್ಲ ಬಹುಶಃ ಆಜನೇ ಕ್ಲಾಸ್ ಇರ್ದು ಡಿಗ್ರಿ ಮುಟ್ಟಲ್ಲ ಇಂಗ್ಲಿಷ್ ಇಡು ಲಾ ಜಾಸ್ತಿ ಮಾರ್ಕ್ ತೆಗೆದಿನ ಬಂಡ 55 ಐದು ಜಾಸ್ತಿ ಮಾರ್ಕ್ ತಿಕ್ಕಿದ್ರು ಜಂಕ್ ಬಾಕಿ ಡೇಟ್ ಪೂರಾ 89 91 92 ತಿಕ್ಕದಿನಲ್ಲ ಉಂಟು ಬೇತೆ ಎಕನಾಮಿಕ್ಸ್ ಉಪ್ಪು ಬಾಕಿ ಸಬ್ಜೆಕ್ಟ್ ಲೇಡ್ ಬರೋ ಉಪ್ಪು ಇಂಗ್ಲಿಷ್ ತಿಕ್ಕದಿನೇ ಇಜ್ಜಿ ದಯಕಾರಣ ಪಂಡ ಇಂಗ್ಲಿಷ್ ಕಷ್ಟ ಪನ್ಪಿನ ಎನ್ನ ತರಕ್ಕೆ ಪೋದು ಬಿಡ್ತುನು ಎನ್ನ ಮನಸ್ಸಿಗೆ ಪೋದು ಬಿಡ್ತುನು ಒಂಜಿ ರೀತಿದ ಕೀಳರಿಮೆ ಎಂಕ್ ಪಂಡ ಇಂಗ್ಲಿಷ್ ಎಂಕ್ ಬರ್ಪುಜಿ ಇಂಗ್ಲಿಷ್ ಎಂಕ್ ಕಲ್ಪರ ಸಾಧ್ಯ ಇಜ್ಜಿ ಈ ರೀತಿ ಅಂಚಿನ ಒಂಜಿ ಕೀಳರಿಮೆ ಎನ್ನ ಮನಸ್ಸು ತವುಲಾ ಇತ್ತುಂಡು ಆ ಕೀಳರಿಮೆ ದಾದಮಲ್ತ ಹೊಂದಿತ್ತು ಪಂಡ ಏತು ಓದುಂಡಲ ನೆನಪಾಪುಜಿ ಏ ಐ ಆ ಭಾಷೆಗಳ ಎಂಕ್ಲ ಒಂಜಿ ಅಂತರನು ದಿವೊಂದಿತ್ತುಂಡು ಪರಿಣಾಮ ದಾದಾಂಡ್ ಪಂಡ ಇಂಗ್ಲಿಷ್ ಎನ್ನ ಅಂತರಂಗಗು ಪೊಗ್ಗರೆ ಸಾಧ್ಯ ಆಯ್ಚಿ ಒಂದು ಒಂಚಿ ಆಂಡ ಯಾನೇಪ ರಿಸರ್ಚ್ಗೆ ಬರ್ತಾನ ಸಂಶೋಧನೆಗೆ ಬರ್ತಾನ ಅಪಗ ಎನ್ನ ಸಂಶೋಧನದ ವಿಷಯ ತುಳುನಾಡದ ಜನಪದ ಆಟಗಳು ತುಳುನಾಡದ ಗುಬ್ಬುಲು ಐಕಬೋಡ ಆಯ್ನ ಪುಸ್ತಕ ಇಂಗ್ಲಿಷ್ ಜೊಪ್ಪುನು ಜಾಸ್ತಿ ಅಪ ಕನ್ನಡೋಡು ಜಾಸ್ತಿ ಪುಸ್ತಕಗಳು ಬೈಜಿ ಆ ಕಾಲೋಡು ಸಂಪತ್ತೈನ ಇಸ್ವೀಡ ಆ ಕಾಲೋಡು ಕನ್ನಡೋಡು ಜಾಸ್ತಿ ಪುಸ್ತಕಗಳು ಬೈಜಿ ಅಪಗ ಏನ ಅನಿವಾರ್ಯವಾದ ಇಂಗ್ಲಿಷ್ ಪುಸ್ತಕ ಓದೋಡೇ ಆಂಡ್ ಫಾರಿನ್ ಪುಸ್ತಕಗಳನ್ನು ಇಂಗ್ಲಿಷ್ ಪುಸ್ತಕಗಳನ್ನು ಓದೋಣೆ ಆಂಡ್ ಅಪ್ಪಗೆ ಹೆಂಗ್ ಗೊತ್ತಾಂಡ ಎಂಚಿನ ಬಂಡ ಇಂಗ್ಲಿಷ್ ಈತು ಸುಲಭ ಅಂದ್ ಹೆಂಗ್ ಗೊತ್ತು ಜೀಂದ್ ಏತು ಪೊರ್ಲದ ಭಾಷೆ ಏತು ಸುಲಭ ಉಂಡು ಕಮ್ಯುನಿಕೇಶನ್ ಅಥವಾ ಸಂವಹನ ಮಲ್ಪರೆ ಏತು ಸುಲಭದ ಭಾಷೆ ಪಂಪಿನ ಅರ್ಥ ಅಂಡ್ ಐದು ಬೊಕ್ಕ ಇಂಗ್ಲಿಷ್ ದಯಪಂಡ ಆ ಭಾಷೆ ಹೆಂಕ್ ಮುಟ್ಟ ಬತ್ತಂಡ ಅಂದ ಹೇಗೂ ಪಂಪೆ ಪಂಡ ತುಳುಕುಲ ಉಂದುವೇ ಸ್ಥಿತಿ ಉಂಡು ಎತೋ ಜನಕ್ಕೆ ಕೆಲವು ವಿಚಾರ ಗೊತ್ತುಜ್ಜಿ ಔದಾರ ಗೊತ್ತುಜ್ಜಿ ಪಂಡ ತುಳು ಸಾಹಿತ್ಯ ಸಂಸ್ಕೃತಿ ತುಳು ಭಾಷೆದ ಇತಿಹಾಸ ಎಂಚಿನ ಪಂಪಿನ ಸ್ಪಷ್ಟ ಕಲ್ಪನೆ ಇಜ್ಜಿ ಆ ಸ್ಪಷ್ಟ ಕಲ್ಪನೆ ಬತ್ತಿನಂದಾಂಡ ತುಳುವು ದಾಯಗ ಕಲ್ಪಾವುಡು ಪಂಪಿನ ಅಗತ್ಯತೆ ನಂಕ್ ಮನವರಿಕೆ ಆಪುಂಡು ಉರಿ ಕವಿ ಇತ್ತೆ ತುಳುನಾಡದ ತುಳುಟು ಬರೆತಿನ ಕವಿ ಭಾಗವತೋ ಪಂಪಿನಂಚಿನ ಒಂದು ಕಾವ್ಯ ನಿಕ್ಲೆ ಮಾತ ಗೊತ್ತುಂಡು ತುಳುಕ್ಕು ತುಳುಟು ಪ್ರಾಚೀನವಾಯಿನ ಕಾವ್ಯಲುಂಡು ಇತ್ತೇನೆ ವರ್ಮಪತ್ ಕಾವ್ಯಲು ಸಂಶೋಧನೆ ಆತಂಡ್ ಸಂಶೋಧನೆ ಆವಂದಿನ ಎತೋ ಕಾವ್ಯಲುಂಡು ತುಳು ಲಿಪಿಟ್ ಬರತಿನ ಸುಮಾರು 3000 ಬರವಲುಂಡುಗೆ ತುಳು ಲಿಪಿಟ್ ಬಂಡ ತುಳುತ್ತವು ತುಳು ಲಿಪಿ ಮಾತ್ರ ಉಪಯೋಗ ಮಾಡಿದ್ರೆ ಅವು ಮಲಯಾಳ ಉಪ್ಪು ಅವು ಕನ್ನಡ ಉಪ್ಪು ಅವು ಬೇತ ಬೇತ ಭಾಷೆಗೆ ಉಪ್ಪು ಸಂಸ್ಕೃತ ಉಪ್ಪು ಅವೇ ಉಪ್ಪು ಲಿಪಿ ಮಾತ್ರ ತುಳು ಅಂಚ ತಪ್ಪನಾಗ ತುಳು ಲಿಪಿಟ್ ಬರತಿನ ಎತೋ 3000 ಬರವಲುಂಡುಗೆ ಅಂಚ ಐತ ಒಂಜಿ ಕಾವ್ಯ ಭಾಗವತ ಯಾನ್ ದಾಯಗುನೇನ್ ಪಂಡ ಬಂಡ ತುಳುಕು ಒಂಜಿ ಪ್ರಾಚೀನ ವಾಯಿನಂಚಿನ ಒಂಜಿ ಕಾವ್ಯ ಪರಂಪರೆ ಒಂಜಿ ಸಾಹಿತ್ಯ ಪರಂಪರೆ ಉಂಡು ಪನ್ಪಿನ ನಂಕ್ ಮಾತ ಗೊತ್ತುಬೋಡು ಬಹಳ ಅಗತ್ಯ ಎಷ್ಟೋ ಜನಕ ಗೊತ್ತುಜಿ ತುಳುಕು ಒಂಜಿ ಪ್ರಾಚೀನ ವಾಯಿನಂಚಿನ ಒಂಜಿ ಕಾವ್ಯ ಪರಂಪರೆ ಉಂಡು ಪನ್ಪಿನ ಎಷ್ಟೋ ಜನಕ್ ಗೊತ್ತುಜ್ಜಿ ಐತ ಒರಿ ಕವಿ ಭಾಗವತ ಬರೆದಿನಂಚಿನ ವಿಷ್ಣು ತುಂಗೆ ತುಳು ಭಾಗವತ ಅಂದ್ ಬರತೆ ಅರುಣಾಬ್ಜೆ ಕೊಡವುರ್ದ ನಮ್ಮ ಕೊಡವುರ್ದ ಅರುಣಾಬ್ಜೆ ಮಹಾಭಾರತ ಕವಿಯನ್ನು ಬರತ್ತೆ ಈ ಭಾಗವತ ಕವಿ ದಾರ ಬಂತೆ ಬಂಡ ತೂ ಬೆಂಕಿ ಅಂತ ಕನ್ನಡರು ಲೆಪ್ಪ ನಮ್ಮ ಬೆಂಕಿ ಫಯರ್ ಇಂಗ್ಲಿಷ್ ವೈನಿ ಅಂದ್ರೆ ಅವೇನು ಸಂಸ್ಕೃತೋಡ ಬಂತೇರು ಆ ದಾದ ಬಂತೆ ಬಂಡ ಕನ್ನಡೋಡ ಬೆಂಕಿ ಬನ್ಪಾರ ಸಂಸ್ಕೃತೋಡ ವೈನಿ ಬನ್ಪಾರ ಇತ್ತಕ್ಕ ತುಳುಟು ತೂ ಒಂದು ಬನ್ಪ ಈತು ವ್ಯತ್ಯಾಸ ಬುಂಡ ಸಂಸ್ಕೃತೋಡ ಬರೀ ಸಾತಕ್ಕೆ ಮಲ್ಲದಾಯ ಅವಡು ಈ ಪ್ರಶ್ನೆಕೇನ್ವೆ ಸಂಸ್ಕೃತೋಡು ಬರೀ ಸಾತಗೆ ಮಲ್ಲದಾಯಗವಡವು ಐತಲ ಐತ ರಚನೆ ಚೇಂಜ್ ಆಪಂಡ ಆ ತೂತ ಶಾಖ ಸಂಸ್ಕೃತೋಡು ಬರೀ ಸಾತಕ್ಕೆ ಜಾಸ್ತಿ ಆಪಂಡ ಇಂಗ್ಲಿಷ್ ಇಟ್ಟು ಬರೀ ಸಾತಕ್ಕೆ ಜಾಸ್ತಿ ಆಪಂಡ ನೋಡಿ ಸುಮಾರು 200 ಆ ಪ್ರಶ್ನೆಕೇನು ದಯ ಪ್ರಶ್ನೆಕೇನು ಪಂಡ ಬಹುಶಃ ಅಪಗಾಯ ತುಳುಟು ಬರೆಯಾಗ ಎತ್ತೋ ಜನ ಒಂದು ರೀತಿ ಅಸ್ಪೃಶ್ಯತೆ ತೂದುಪೋಡು ಒಂದು ರೀತಿ ದೂರದಿದುಪೋಡು ಆ ಕಾರಣ ಗಾತ್ರ ಆ ಪ್ರಶ್ನೆನ್ ಕೇನುವೆ ಅಂಚಾದಪ್ಪನಾಗ ಯಾನ ದಾಯಗುನೇನು ಪನೊಂದುಲ್ಲ ಪಂಡ ಸುರೂಟು ನಮ್ಮ ಮನಸ್ಸುಡುಪ್ಪುನಂಚಿನ ತುಳುತ್ತ ಬಗೆಗಿನ ಅಸ್ಪೃಶ್ಯತೆ ಭಾವನೆ ಒಪ್ಪಡು ಅಥ ತುಳುತ್ತ ಬಗೆಗುಪ್ಪುನಂಚಿನ ಒಂಜಿ ಸೀಮಿತ ಭಾವನೆ ದೂರ ಮಲ್ಪುನಂಚಿನ ಅಗತ್ಯ ಉಂಡು ಸೀಮಿತ ಭಾವನೆ ದಾಯ ಪಂಡೆ ಪಂಡ ನಂಕ್ ಐತ ಆಳ ಅಗಲ ಗೊತ್ತುಜ್ಜಿ ಅವೇ ನನ್ ಪನೊಂದುಲ್ಲ ಅಂಚಾದಪ್ಪನಾಗ ಒಂಜಿ ಪ್ರಾಚೀನ ಶಾಸ್ತ್ರೀಯವಾಯಿನಂಚಿನ ಒಂಜಿ ಕ್ಲಾಸಿಕಲ್ ಹಿನ್ನೆಲೆ ತುಳುಕುಂಡು ಪಂಪಿನೇನು ನಮ್ಮ ಎನ್ನುಡು ಸುರುಟು ದಯ ಪಂಡ ಐತನೇ ಆಯ್ನ ಒಂಜಿ ಲಿಪಿ ಇತ್ತುಡು ಇತ್ತೆತೋ ಭಾಷೆಗೆ ಲಿಪಿ ಇಜ್ಜಿ ಮನಮಲ್ಲ ಭಾಷೆಗೆಲ್ಲ ಲಿಪಿ ಇಜ್ಜಿ ನಮ್ಮ ತೂಪ ಎತೋ ಭಾಷೆಲ ನಾವು ಎತೋ ಭಾಷೆಯಲ್ಲಿ ಬೇತ ಲಿಪಿ ಲೇಟ್ ಬರಪಿನೇನು ತೂಪ ಮನಮಲ್ಲ ಭಾಷೆಲೇನೆ ಅಂಡ ತುಳುಕು ಐತನೇ ಆಯ್ನ ಒಂಜಿ ಲಿಪಿ ಇತ್ತಿನೇನು ನಮ್ಮ ತೂವರ ಸಾಧ್ಯ ಅಂಚಂದಿ ಆ ಲಿಪಿನೇ ಇತ್ತ ಪತ್ತೋಡ ಪಂಪಿನ ಪ್ರಶ್ನೆ ಬುಡ್ಚಿ ಐತ ಬಗ್ಗೆ ಬಹಳ ಸ್ಪಷ್ಟವಾದ ಪಂದ್ರ ಸಾಧ್ಯ ಉಂಟು ದಯಪಂಡ ಒಂಜಿ ಸಾಂಕೇತಿಕವಾದ ಜೋಕ್ಲೆ ಕಲ್ಪಾವಳಿ ಅತ್ತಂದ ಇತ್ತ ನಮ್ಮ ಕನ್ನಡ ಲಿಪಿನು ತುಳು ಲಿಪಿಯಾದ ಬಳಕೆ ಮಲ್ತುಂದುಲ್ಲ ಅವೇ ಲಿಪಿನ ಮುಂದುವರಿಟ್ಟ ದಾಳ ತಪ್ಪು ಇಜ್ಜಿ ದಯಪಂಡ ಕೂಡ ಒಂಜಿ ಹೊಸ ಲಿಪಿ ಕಲ್ತದ ಅವೇನು ಕಲ್ಪಾದ ಐಟು ಜೋಕುಲ್ ಕಲ್ತದ ಅವೇನನ್ನು ಅನಗ ಅವು ಬಹಳ ಕಷ್ಟದ ಕೆಲಸ ಆ ಸುಲಭದ ಕೆಲಸ ಅತ್ತ ಎತ್ತೋ ಜನಕ್ಕೆ ಪಂಡ ಅರ್ಥ ಆಪುಜಿ ದಯಪಂಡ ಐದು ದಾತ್ರ ತುಳು ಭಾಷೆದ ಬೆಳವಣಿಗೆ ತೊಂದರೆ ಆಪುಡತ್ತಂದೆ ಬೇತೆ ಆಪುಜಿ ಅಂಚಾದಪ್ಪನಾಗ ಒಂದು ಲಿಪಿ ಇತ್ತುಂಡು ಈ ಭಾಷೆಗೆ ಪ್ರಾಚೀನವಾಯ ಕಾವ್ಯ ಪರಂಪರೆ ಇತ್ತುಂಡು, ಒಂಜಿ ಸಾಹಿತ್ಯ ಪರಂಪರೆ ಇತ್ತುಂಡು. ಅವು ಭಾಗವತ ಕಾವ್ಯವು ಉಪ್ಪು, ಅರುಣಾಬ್ಜನ ಮಹಾಭಾರತ ಕಾವ್ಯ ಉಪ್ಪು, ದೇವಿ ಮಹಾತ್ಮೆಯ ಉಪ್ಪು, ಅಥವಾ ಕರ್ಣ ಪರ್ವ ಉಪ್ಪು, ರಾಮಾಯಣ ಕಾವ್ಯ ಉಪ್ಪು, ಒಂದು ಮುಂಚಿನ ಕಾವ್ಯಗಳು ಪೂರ ತುಳಿತು ಬೈದುಂಡು, ತುಳು ಭಾಷೆಡು ಬೈದುಂಡು. ಅಂಚ ಅದುಪನಗ ಐತ ಕಲ್ಪನೆ ನಂಕು ಬೋಡು. 15-14 ಶತಮಾನಡು ಐದು ಬಕ್ಕ ದುಮ್ಮು ಬನ್ನಗ ವಾದಿರಾಜರು ಗೊತ್ತುಪ್ಪು ನಿಕಲೆಗೆ ವಾದಿರಾಜ ಸ್ವಾಮಿಲು ಆರು ಕೀರ್ತನೆ ತುಳಿತು ಬರೀತಾರೆ, ತುಳುಟು ಕೀರ್ತನೆ ಬರತ್ತೆರು. ನಾನು ಉಲ್ಲೇಖ ಮಲ್ಪೊಡೆ ಹಾಕೊಂಡು ದಯಪಂಡ ಸ್ವಾಮಿಲುಲ ಇತ್ತಲ ಉಡುಪಿದ ಮಠತ್ತ ಸ್ವಾಮಿಲು ಸೈನು ಸಹಿ ಪಾಡ್ನು ತುಳು ಭಾಷೆಡು, ಇತ್ತಲ ಕ್ಲವೇ ತುಳು ಭಾಷೆಡೆ ಸೈನ್ ಪಾಡು, ಬೇತ ಭಾಷೆ ಪಾಡು ಜೇರು, ತುಳುಟ್ಟೆ ಕಲ ಪುದರ್ಂದು ಸೈನ್ ಪಾಡುವೇರು. ಅಂಚದ ಉಪರಾಗ ವಾದಿರಾಜರು ಆರು ತುಳು ಭಾಷೆಡೆ ಕೀರ್ತನೆ ಬರೆಯರು. ನಿಮಗೆ ಕೊಡಂಜಿ ಬಹಳ ಇಂಟ್ರೆಸ್ಟಿಂಗ್, ಬಹಳ ಆಸಕ್ತಿದಾಯಕವಾಯ ನಂಜಿನ ವಿಷಯದಾದ ಪಂಡ 14ನೇ ಶತಮಾನೋಡು ರತ್ನಾಕರ ವರ್ಣಿ ಕಾವ್ಯ ಬರೆಪೆ ಭರತೇಶ ವೈಭವ ಅನ್ನೋನಿ ಕಾವ್ಯ. ಆ ಕಾವ್ಯ ತನ್ನ ಕಾವ್ಯ ಎತ್ತು ಪೊರ್ಲುಂಡು ಒಂದು ಪಂಪಿನೇನು ಆಯ ದಾದ ಪಂಪೆ ಬಂಡ ಅಯ್ಯ ಚೆನ್ನ ದುದೆನೆ ಕನ್ನಡಿಗರು ರಯ್ಯ ಮಂಚದಿ ಎನೆ ತೆಲುಗರು ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಮೈ ಉಬ್ಬಿ ಹೇಳಬೇ ಕಣ್ಣ. ನನ್ನ ಕಾವ್ಯ ಹೇಗಿರ್ಬೇಕು ಅಂತ ಹೇಳಿದ್ರೆ ಅಯ್ಯಯ್ಯ ಚೆನ್ನ ದುದೆನೆ ಕನ್ನಡಿಗರು, ಕನ್ನಡಿಗರು ಹೇಳಬೇಕಂತೆ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಕಾವ್ಯ, ನನ್ನ ಕಾವ್ಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಬೇಕು. ರಯ್ಯ ಮಂಚದಿ ಎನೆ ತುಳುಗರು, ತೆಲುಗರು ಹೇಳಬೇಕಂತೆ ರಯ್ಯ ಮಂಚ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ. ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಅಯ್ಯಯ್ಯ ಏತು ಪೊರ್ಲುಂಡು, ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವಾರು ಅಯ್ಯಯ್ಯ ಏತು ಪೊರ್ಲುಂಡು ಅಂತ ತುಳುವರು ಹೇಳಬೇಕಂತೆ ಪಂಡೆ. ಅಂತ ಆಗು ನಿನ್ ಪಣೊಂದುಲ್ಲ ಪಂಡ, ತುಳುಕು ಒಂಜಿ ಪ್ರಾಚೀನವಾಯಿನ ಇತಿಹಾಸ ಉಂಡು. ನಿಖಲೆ ಮಾತು ಗೊತ್ತುಪ್ಪು, ದ್ರಾವಿಡ ಭಾಷೆ ಸುರೂಟು ಸ್ವತಂತ್ರವಾಯಿನಂಚಿನ ಭಾಷೆ ತುಳು. ಅಂಚಾದ ಪುನಗ ಇಡೀ ದ್ರಾವಿಡ ಭಾಷೆಡೆ ಅತ್ಯಂತ ಪ್ರಾಚೀನವಾಯಿನಂಚಿನ ಒಂದು ಇತಿಹಾಸ ಇತ್ತಂಡ ತುಳು ಭಾಷೆಡು. ಅವು ವಿದ್ವಾಂಸರು ಒಪ್ಪುವರು, ಬೇತಾರಲ್ಲ ಪನ್ನೊಂದು ಇದ್ದಿದ್ದು ವಿದ್ವಾಂಸರು ಒಪ್ಪುವರು ಎಂಚಿನ ಬಂಡ ಸುರೂಟು ದ್ರಾವಿಡ ಪಂಪಿನಂಚಿನ ಒಂದು ಭಾಷೆಡು ಸುರೂಟು ಪ್ರತ್ಯೇಕವಾಯಿನ ಭಾಷೆನೇ ತುಳು. ಅಂಚಾದ ಪುನಗ ಐಕೊಂಜಿ ಪ್ರಾಚೀನ ಇತಿಹಾಸ ಉಪ್ಪುನೇನು ನಮ್ಮ ಒಪ್ಪಿಯೋಡು. ಅನ್ನ ಉದ್ದೇಶದಾದ ಪಂಡ ನಿಖಲೆಗೆ ಪಂಪಿನ ಉದ್ದೇಶದಾದ ಪಂಡ ಆಯ್ತು ಅಗತ್ಯತೆ ಮನವರಿಕೆ ಆವಡುಂದಾಂಡ, ತುಳುತ ಬೋಧನದ ಅಗತ್ಯತೆ ಮನವರಿಕೆ ಆವಡಂದ, ಆ ಭಾಷೆದ ಶಕ್ತಿದ ಅರಿವು ನಂಕಾವಡು, ಆ ಭಾಷೆದ ಶಕ್ತಿದ ಅರಿವಾಂಡ ಮಾತ್ರ ನಂಕ್ ಮನವರಿಕೆ ಆವರ ಸಾಧ್ಯ. ಆ ಕಾರಣಗಾತ್ರ ಉನ್ನೇನ್ಪುರ ಯಾನ್ ಪನಂದುಲ್ಲ. ಐದು ಬೊಕ್ಕ ಮಿಶ್ರವೇದಕ್ಲು ಬತ್ತೇರ, ಮಿಶ್ರವೇದಕ್ಲು ನಿಖಲು ಕನ್ನಡೋಡು ಬರೆಯರು, ಬಹುಶಃ ಕನ್ನಡ ನವೋದಯ ಸಾಹಿತ್ಯವು ಹೊಸ ಸಾಹಿತ್ಯವು ಕನ್ನಡದ ಹೊಸ ಸಾಹಿತ್ಯವು ಒಂದು ಹಿನ್ನೆಲೆಯನ್ನು ಒದಗಿಸಿಕೊಡ್ನಕ್ಕಲು ಏರ್ಪಂಡ ಮಿಷನರಿ ದಕ್ಕಲು ಅಕಲು ಮತ ಪ್ರಚಾರದ ಉದ್ದೇಶಕ್ಕೆ ಬತ್ತಪ್ಪು, ಆ ಉದ್ದೇಶಗಳ ಬತ್ತಪ್ಪು ಬಹಳ ವಿಶೇಷದಾದ ಪಂಡ. ಅಕಲು ದೇಶೀ ಭಾಷೆಯನ್ನು ಕಲ್ತಾರೆ, ದೇಶೀ ಭಾಷೆಯನ್ನು ಸಂಶೋಧನೆ ಮಾಡ್ತಾರೆ, ದೇಶೀ ಭಾಷೆಯನ್ನು ಕಲ್ತು ಸಂಶೋಧನೆ ಮಾಡಪ್ಪನಾಗ ಅಕಲು ತುಳುಟ್ಲ ಮಹತ್ವ ಕೊಡ್ತಾರೆ. ತುಳು ವ್ಯಾಕರಣ ಬರೆಯರು, ತುಳು ನಿಘಂಟು ರಚನೆ ಮಾಡ್ತಾರೆ, ತುಳುಟು ಕ್ರೈಸ್ತ ಗೀತೆಯನ್ನು ಬರೆಯರು, ಐದು ಪಕ್ಕ ತುಳುಟು ದುಂಬುಳ ಪಠ್ಯ ರಚನೆ ಮಲ್ತಾರೆ, ಒಂದು ಬಹಳ ಮುಖ್ಯ ತುಳುಟು ಪಠ್ಯ ರಚನೆ ಮಲ್ದಾರೆ ಅಕಲು. ತುಳು ಪಠ್ಯ ರಚನೆ ಕ್ರೈಸ್ತ ಮಿಷನರಿ ದಕ್ಕಲು ಮಲ್ದಾರೆ, ತುಳು ಕಲ್ಪಾವಡು ಬಂದಿನ ಒಂದು ಕಲ್ಪನೆ ಅಕಲಿ ದುಂಬೆ ಇತ್ತಿನೇ ನಮ್ಮ ತುಗರ ಸಾಧ್ಯ. ನಂಗೆ ಇಂತ ಇಂಚು 2010 ಬತ್ತಿನೇ ಇರ್ತಾಂಡಲ್ಲ ಐದು ದುಂಬೆ ಇತ್ತಿನೇ ನಮ್ಮ ತುಗರ ಸಾಧ್ಯ. ಅಂಚಾದಪ್ಪನಾಗ ಮಿಷನರಿ ದಕ್ಕಲು ಆ ಕಲ್ಪನೆ ಸುರುಟೆ ಕೊಡ್ತಾರೆ, 1253 ಬೊಕ್ಕ ಉನ್ನೊಂದು ತುಗರ ಸಾಧ್ಯ ನಮ್ಮ ತುಳುಟು ಬೊಡಾಯಿನಾತ್ ಬರತಿನೇ ನಮ್ಮ ತುಗರ ಸಾಧ್ಯ. ತುಳುತ್ತ ವಿಷಯದ ಬಗ್ಗೆ ಸಂಶೋಧನೆ ಮಾಡಿದೆ ತುಳುತ ಪಾರ್ಧನ ದೇವಿಲ್ ವರ್ಷಿಪ್ ಆಫ್ ತುಳುವಾಸ್ ಬರ್ನೆಲ್ನ ಒಂಜಿ ಕೃತಿ 30 ಭೂತೋಲ್ನ ಕಥೆನು ಆರು ಬರೆತೇರಾಯ್ತು ದೇವಿಲ್ ವರ್ಷಿಪ್ ಆಫ್ ತುಳುವಾನ್ ಇಂಗ್ಲಿಷ್ ಬರೆತೇರು. ಅಂಚಾದಪ್ಪನಾಗ ತುಳುತ್ತ ಬಗ್ಗೆ ಸಂಶೋಧನೆ ಮಲ್ಪನ, ತುಳುತ್ತ ಬಗ್ಗೆ ಕೃತಿ ರಚನೆ ಮಲ್ಪನ ಕೆಲಸವನ್ನು ಕನ್ನಡದೊಟ್ಟಿಗೆ ನಮ್ಮ ಕ್ರೈಸ್ತ ಮಿಷನರಿ ದಕ್ಕಲ್ಲ ಮಲ್ತಿನ ನಮ್ಮ ತುಗರ ಸಾಧ್ಯ. ಇದು ಬಹಳ ಮುಖ್ಯವಾಯಿನಂಚನ ವಿಚಾರ. ಐದು ಪಕ್ಕ ಸ್ವಾತಂತ್ರ್ಯ ಪೂರ್ವೋಡು ನಿಕಲ್ ತುಯ್ಯಾರಡ, 1930 ಇಸ್ವಿಡು ಸ್ವಾತಂತ್ರ್ಯ ಪೂರ್ವೋಡು ನಿಕಲ್ ತುಯ್ಯಾರನ್ನ ಅಂಡ ತುಳು ಚಳವಳಿ ಪಂಪಿನಂಚಿನ ಒಂದು ಕಲ್ಪನೆ ಬರ್ಪುಂಡು. 1900 US ಪಣಿಯಾಡಿಯರ್ನ ನೇತೃತ್ವಡು ಕಿಲ್ಲೇರಿತ್ತರು. ಐದು ಪಕ್ಕ ಸುಮಾರು ಜನ ತುಳುವೇರು ಇತ್ತರು, ಪೊಳಲಿ ಶಿನಪಾಯಗಡರು ಇತ್ತರು, ಅಕಲು ಪೂರ ಸೇರ್ದು ಒಂದು ಸಂಘಟನಾತ್ಮಕ ರೂಪಡು ತುಳು ಚಳವಳಿನ ಅಕಲೊಂದು ಪಂಪೇರು, ಒಂದು ಪಾತ್ರ ಪಂಪೇರು. ಕೆಲವರು ಎನ್ನದರು ಎಂಕುಳು ತುಳುತ್ತ ಬಗ್ಗೆ ಕೆಲಸ ಮಲ್ಪನು ಕೊಂಕಣದ ವಿರುದ್ಧ ಅಂದು, ಕೆಲವರು ಎನ್ನದರೆ ಎಂಕುಳು ತುಳುತ್ತ ಪರ ಕೆಲಸ ಮಲ್ಪನು ಕನ್ನಡದ ವಿರುದ್ಧ ಅಂದು, ಆಂಡ ಎಂಕುಳು ಕನ್ನಡದ ವಿರುದ್ಧ ಲಾತ್ ತುಳುತ್ತ ವಿರುದ್ಧ ಲಾತ್ ಎಂಕುಳು ಕೆಲಸ ಮಲ್ಪನು ತುಳುತ್ತ ತುಳುತ್ತ ತುಳು ಜನಕಲ್ನ ತುಳುತ್ತ ಆತ್ಮಾಭಿಮಾನನು ಹೆಚ್ಚಿಸ್ತಾರೆ. ಆತ್ರ ಆತ್ಮಾಭಿಮಾನ ಹೆಚ್ಚಿಡುಂದಾಂಡ ಆ ಭಾಷೆಗೆ ಶಕ್ತಿ ಕೊರಡಾಪಡು, ಬಹಳ ಪ್ರೀತಿಗೆ ಪಲಡುಂದಾಂಡ ಆ ಭಾಷೆದ ಶಕ್ತಿನ ಮನವರಿಕೆ ಮಲ್ಪಡಾಪಡು, ಆ ಭಾಷೆದ ಶಕ್ತಿ ಗೊತ್ತಾಂಡ ಅಭಿಮಾನರು ಪಂಡ್ರೆ ಆಪಡು ಶಕ್ತಿ, ಆ ಭಾಷೆಗೆ ಶಕ್ತಿ ಉಂಡು ಪಂಪಿನ ಅಂಚದ ಪುನಗ ಆ ರೀತಿದ ಒಂದು ಚಳವಳಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭಡು ತುಳುಟೆ ಭಾಷಣ ಮಲ್ತೇರು ಐದು ಬಕ್ಕ ತುಳುಟು ಬರೆಪಿನ ಅಂಚಿನ ಪುಸ್ತಕ ಪ್ರಕಟಣೆ ಮಲ್ತೇರು, ತುಳು ಕಲ್ಪಾವಲಂಚಿನ ಕೆಲಸ ಮಾಡ್ತಾರೆ, ತುಳು ವ್ಯಾಕರಣ ಬರೆಯರು ಅಂಚಾದಪ್ಪನಾಗ ಬೇತಮೇತೆ ನಮ್ಮನ್ನ ಕೆಲಸ ಮಾಡ್ತೀನಿ ಅನ್ನೋ ಪ್ರಾಚೀನ ನೆಟ್ಟಮ್ಮ ಸ್ವಾತಂತ್ರ್ಯ ಪೂರ್ವಡ ತೂರ ಸಾಧ್ಯ ಬಹುಶಃ ಐಕೆ ಇಂಬು ಕೊರ್ತುಂಡ ನಾಮ ಇನಿ ತುಳುನಾಡದ ಭಾಷೆ ತುಳುವೇ ಆದುಪ್ತು. ನಿಕ ಒಂಜಿ ಪಾತ್ರ ಯಾನು ಪಂಡ್ರ ಮೂಲು ಇಷ್ಟಪಡತೆ ಕನ್ನಡ ಸಂಸ್ಕೃತಿ ಬೇತೆ ಕರ್ನಾಟಕ ಸಂಸ್ಕೃತಿ ಬೇತೆ ಕನ್ನಡ ಸಂಸ್ಕೃತಿ ಪಂಡ ಕನ್ನಡ ಕನ್ನಡ ಭಾಷೆ ಕನ್ನಡ ಕಲ್ಚರ್ ಕನ್ನಡಕ್ಕೂ ಸಂಬಂಧಪಟ್ಟನ ಕರ್ನಾಟಕ ಸಂಸ್ಕೃತಿ ಪಂಡ ಹಲವು ಭಾಷೆಗಳ ಹಲವು ಸಂಸ್ಕೃತಿಗಳ ಹಲವು ಧರ್ಮಗಳ ಒಂದು ಸಮ್ಮಿಶ್ರ ಅದು. ಅಲ್ಲಿ ಕೊಂಕಣಿಯೂ ಇದೆ, ಅಲ್ಲಿ ಬ್ಯಾರಿ ಭಾಷೆಯೂ ಇದೆ, ಅಲ್ಲಿ ಕುಂದಾಪುರ ಕನ್ನಡವೂ ಇದೆ, ಅಲ್ಲಿ ಹವ್ಯಕ ಕನ್ನಡವೂ ಇದೆ. ಕನ್ನಡದಲ್ಲಿರುವಂಥ ಎಲ್ಲ ಕರ್ನಾಟಕದಲ್ಲಿರುವಂಥ ಎಲ್ಲ ಭಾಷೆಗಳ ಅಥವಾ ಎಲ್ಲ ಸಂಸ್ಕೃತಿಗಳ ಸಮ್ಮಿಶ್ರಣ ಇದು ಕರ್ನಾಟಕ ಸಂಸ್ಕೃತಿ. ಖಾಲಿ ಕನ್ನಡ ಸಂಸ್ಕೃತಿ ಒಂದೇ ಅಲ್ಲ, ಕನ್ನಡ ಸಂಸ್ಕೃತಿ ನಮಗೆ ಮುಖ್ಯ, ಬಹಳ ಗೌರವದಿಂದ ನಾವು ಅದನ್ನು ನೋಡ್ತೇವೆ ಏನು ಚಲ. ಆದ್ರಿಗೂ ಕರ್ನಾಟಕದ ಆಡಳಿತಕ್ಕೆ ಒಂದು ಜವಾಬ್ದಾರಿ ಇದೆ, ಅದು ಶೈಕ್ಷಣಿಕ ವ್ಯವಸ್ಥೆ ಇರ್ಬೋದು ಏನೇ ಇರ್ಬೋದು ಕರ್ನಾಟಕದ ಆಡಳಿತಕ್ಕೆ ಒಂದು ಜವಾಬ್ದಾರಿ ಇದೆ. ಏನು ಜವಾಬ್ದಾರಿ ಅಂತ ಹೇಳಿದ್ರೆ ಎಲ್ಲ ಭಾಷೆಗಳ ಎಲ್ಲ ಸಂಸ್ಕೃತಿಗಳ ಹಿತಾಸಕ್ತಿಯನ್ನು ಅದು ರಕ್ಷಣೆ ಮಾಡಬೇಕು. ಕೇವಲ ಕನ್ನಡದ್ದು ಮಾತ್ರ ಅಲ್ಲ, ಕನ್ನಡದ್ದು ಮಾತ್ರ ಅಲ್ಲ, ಎಲ್ಲ ಭಾಷೆಗಳ ಎಲ್ಲ ಸಂಸ್ಕೃತಿಗಳ ಹಿತಾಸಕ್ತಿಯನ್ನ ರಕ್ಷಣೆ ಮಾಡುವಂತ ಅನಿವಾರ್ಯತೆ ಯಾವುದಕ್ಕಿದೆ ಅಂತ ಹೇಳಿದ್ರೆ ಕನ್ನಡಕ್ಕಿದೆ ಮತ್ತು ಕನ್ನಡ ಆಡಳಿತಕ್ಕಿದೆ. ಇದನ್ನ ನಾವು ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಇಂಚ ಅರ್ಥ ಮಲ್ತೊಂಡ ನಾಮ ಅಪಗ ನಮ್ಮ ಒಂದು ನೋಪ್ಪಿಯೋಡಾಪಣು ತುಳು ನೋಪ್ಪಿಯೋಡಾಪಣು ಕೊಂಕಣಿ ನೋಪ್ಪಿಡಾಪಣು ತುಳುತ್ತ ಬುಲೆಚಿಲ್ ನೋಪ್ಪಿಡಾಪಣು ಕೊಂಕಣಿದ ಬುಲೆಚಿಲ್ ನೋಪ್ಪಿಡಾಪಣು ಅವೇನು ಇಂಚ ನಮ್ಮ ಬುಲೆಪರ ಸಾಧ್ಯ ಪನಪಿನ ನಮ್ಮ ಯೋಚನೆ ಮಲ್ಪಡಾಪಣು ಒಂದು ಬಹಳ ಮುಖ್ಯ.

ಸ್ವಾತಂತ್ರ್ಯ ಪೂರ್ವದ ಬೊಕ್ಕ ನಿಕ್ಕ ಗೊತ್ತು ತುಳು ಪಂತೆನ ಇನಿ ಬಹಳ ಸಂತೋಷದ ಸಂಗತಿ ದಾದ ಪಂಡ ಮಾತ ಕಾಲೇಜಿಲ ಇಲ್ಲ ಕಲ್ಪ ಅವನು ಇಂಗ್ಲೀಷಿಡು ಉತ್ತರ ಬರಪಿನ ಇಂಗ್ಲೀಷ್ ಕನ್ನಡೋಡು ಅಂಡ ಇಡೀ ದಿನ ಪಾತ್ರ ತುಳುತ್ತೆ ಸ್ಟೂಡೆಂಟ್ ತತ್ತಿಲ್ಲ ಇಂಗ್ಲೀಷ್ಲ ಇಂಗ್ಲೀಷಿಡು ಕೆಲವು ಪಾತ್ರ ಇಜ್ಜಿಂದ ಇಜ್ಜಿ ಇರ್ಬೋಟ ಒಂದು ಕಂಪ ಪೋಲೆ ಅಟ ಒಂದು ಸುತ್ತು ಪೋಲೆ ಅಕ್ಕ ಪಾತ್ರ ಕೇನ್ಲೆ ಅಕ್ಕ ಪಾತ್ರ ತುಳಿತು ತೂಲ ಮುಳ್ತ ನಿಕಲ್ನ ಬಹುಶಃ ಹೈಸ್ಕೂಲ್ ಹುಡು ಬಕ್ಕ ನೆಟ್ಲ ಅಂಚೆನೆ ಪ್ರಾಥಮಿಕ ಪ್ರೈಮರಿ ಸ್ಕೂಲ್ ಅಂಚೆನೆ ತೋಜು ನೆಂಕ ಜೋಕ್ರು ಕ್ಲಾಸ್ ಮಾತ್ರ ಕನ್ನಡ ಹಾಕ್ಲೆ ಕ್ಲಾಸ್ ಮಾತ್ರ ಇಂಗ್ಲೀಷ್ ಹಾಕ್ಲೆ ಕ್ಲಾಸ್ ಪಿರಾಯಿ ಬಕ್ಕ ಅಥವಾ ಕ್ಲಾಸ್ ಬುಡಿ ಬಕ್ಕ ತುಳುವೆ ಪಂಡ ಒಂಜಿ ತುಳು ಹಾಳಾಪುಡು ತುಳು ಪೋಪುಡು ತುಳು ನಾಶ ಆಪುಡು ಆ ಒಂದು ದಾಲ ಇಜ್ಜಿ ದುಮ್ಮುಡ್ದು ದುಮ್ಮೆಂಕುಲು ಕಲ್ತೊಂದು ಉಪ್ಪನಾಗ ಶಾಲೆಡು ತುಳು ಪಾತೆರಂದ ಫೈನ್ ಪಾಡೊಂದಿತ್ತೇರ್ ಬೆಂಚಿನ ಮಿತ್ತು ಅಂತೇರ್ ಕ್ಲಾಸ್ ಪಿದಾಯ ಬಾಡೊಂದಿತ್ತೇರ್ ತುಳು ಪಾತ್ರನೇ ಬಲ್ಲಿ ಅಭ್ಯಾಸ ತತ್ತದ ಕೆಲವು ಸತಿ ಬರ್ಪಿನಿ ತುಳು ಮಾಸ್ಟ್ರಿಗೆ ಕಣ್ಣು ಕೆಂಪಾಪಿನ ಎಂಗ್ಲೇನ್ ಕಡಪಡೊಂದಿತ್ತೇರ ಪಿರಾಯ ಪಂಡ ಒಂಜಿ ರೀತಿ ಅಕಲ ಉದ್ದೇಶ ಎಡ್ಡನೇ ಒಪ್ಪು ಅಪಗದ ಮಾಸ್ಟ್ರನ ಅಕಲ ಉದ್ದೇಶ ಎಡ್ಡನೇ ಒಪ್ಪು ಯಾನು ಅಕಲ ಉದ್ದೇಶದ ಬಗ್ಗೆ ಪ್ರಶ್ನೆ ಮಲ್ಪುಯಿ ಕನ್ನಡನೆ ಕಲ್ಪೋಡು ತುಳು ಪಾತ್ರನ ಕನ್ನಡ ಓವೇ ಭಾಷೆ ಪಾತ್ರ ಪಾತ್ರ ಪಾತ್ರದ ಬರ್ಪಿನಿ ಸಂವಹನ ನೋಡದೆ ಭಾಷೆ ಕಲ್ಪನೆ ಸಾಧ್ಯ ಅಂಚಾದು ಪ್ರಗ ಮಗಳು ಮೂಲ ತುಳುವೆ ಪಾತ್ರೆ ಎರಡ ಕ್ಲಾಸ್ ತೊಳೆಯಲ ತುಳುವೆ ಪಾತ್ರೆ ಎರಡ ತುಳು ಬುಲೆಯರ ಸಾಧ್ಯ ದಾದಾ ಪಂಪಿನಂಜೆ ನಿಮಗೆ ಕಲ್ಪನೆ ಉಪ್ಪರಲೇ ಯಾವ ತಪ್ಪು ಒಂದು ಬಂದ್ಪುಜಿ ಯಾನ್ ಅಂಡ ಯಾನ್ ಬಂಪಿನಿಂಜಿನ ಬಣ್ಣ ಇತ್ತ ಆ ಸ್ಥಿತಿ ಇಜ್ಜಿ ಇಂದ ತುಳು ಮೆಚ್ಚಿನ ಪಾತ್ರೆ ಬೇರೆ ಕಾಲೇಜ್ ಇಡ್ಲ ಪಾತ್ರೆ ಬೇರೆ ಶಾಲೆ ಇಡ್ಲ ಪಾತ್ರೆ ಬೇರೆ ಇಲ್ಲಡ್ಲ ಪಾತ್ರೆ ಬೇರೆ ಪೂರ ಪಾತ್ರೆ ಬೇರೆ ಅಂಚಾದಪ್ಪನಾಗ ಎತ್ತೋ ನೇನ್ ನಮ್ಮ ತೂರ ಸಾಧ್ಯ ಇತ್ತ ಸ್ವಾತಂತ್ರ್ಯ ಪೂರ್ವದ ಬಕ್ಕ ನಿಕಲ್ ತುಯ್ಯಾರಡ ಸುಮಾರು ಒಂದು 50 ಸಿನಿಮಾಲ್ ಬೈದ ಐವಲ ಜಾಸ್ತಿ ಆತನಿತ್ತ ಶಿವಾನಂದ ಕರ್ಕರ್ರೆ 50 ಜಾಸ್ತಿ ಆತನು 90 ಸಂಪತ್ ಸಿನಿಮಾಲ್ ಬೈದ ಯಾನ್ ದಾಯಗ ಸಿನಿಮಾಲ ಉದ್ದೇಶ ಉಲ್ಲೇಖ ಮಲ್ತೊಂದುಲ್ಲ ಪಂಡ ಈ ತುಳು ಭಾಷೆನ ಚಲನಶೀಲವಾದ ನಿರಂತರವಾದ ವರ್ತೊಂದು ಬೈದಿನ ಓ ಪಂಡ ಒಂಜಿ ಸಿನಿಮಾ ಬೊಕ್ಕೊಂಜಿ ನಾಟಕ ರಂಗಭೂಮಿ ರಡ್ಡೆ ದಯ ಪಂಡ ಊರು ಊರುಡು ನಾಟಕ ಬರೆದು ಗೊಬ್ಬದೇರ್ ಊರು ಊರುಡು ನಾಟಕ ಬರೆದ ಜನಸಾಮಾನ್ಯರು ಮಲ್ಲ ಕಲ್ದಿ ನಕುಲು ದಾಲಾತ್ತು ನಾಟಕ ಬರೆತಿ ನಕಲು ಮಲ್ಲ ಕಲ್ದಿ ನಕುಲು ಪಡೆದಾಲತ್ತು ಜನಸಾಮಾನ್ಯರು ಒಂಜಿ ನಂಬೋಲಿಗೆದ ಪ್ರಕಾರ ಇಂಚಿನ ಪಂಡ ಸುಮಾರು 3,000 ನಾಟಕಗಳು ಬರತೆರಿಗೆ ಆತ ನಾಟಕಗಳನ್ನು ಗೊಬ್ಬುದೇರಿಗೆ ಪಂಡ ನಿರಂತರವಾದ ಅವೇನು ಒರಿಪುನಂಚಿನ ಕೆಲಸ ರಂಗಭೂಮಿ ಮಲ್ದಿ ನಮ್ಮ ಸಿನಿಮಾ ಕೋಟಿ ಚೆನ್ನಯ್ಯ ಸಿನಿಮಾನೇ ಅವು ಬತ್ತಿನ ಕಾಲೋಡು ಒಂದು ಚಾರಿತ್ರಿಕ ಅಂಶ ಈ ತುಳಿತ ಬಗ್ಗೆ ಒಂದು ರೀತಿದ ಎಂಜಿನೇನು ಒಂದು ರೀತಿದ ವೈಭವೀಕರಣನು ಒಂದು ರೀತಿದ ಶ್ರೇಷ್ಠತೆಯನ್ನು ಮಲ್ಪನಂಚಿನ ಕೆಲಸ ಕೋಟಿ ಚೆನ್ನಯ್ಯ ಸಿನಿಮಾ ಮಲ್ತಾರೆ ಬತ್ತನ ಬಂದ್ ಬತ್ತಿನ ಕಾಲೋಡು ಆ ಬತ್ತಿನ ಕಾಲದ ನೆನಪು ನಿಕ್ಲೆ ಪೂರ ಉಪ್ಪರೆಯ ಆ ಕಾಲೋಡು ಅವು ತುಳು ಭಾಷೆದ ಮಿತ್ತು ಮಲ್ತಿನಂಚಿನ ಪರಿಣಾಮ ನಮ್ಮ ತೂರ ಸಾಧ್ಯ ಐದು ಬೊಕ್ಕ ಎತ್ತೋ ಕಾದಂಬರಿಲು ಬತ್ತಡು ಎತ್ತೋ ಕಾವ್ಯಲು ಬತ್ತಡು ಎತ್ತೋ ನಾಟಕಲು ಬತ್ತಡು ಎತ್ತೋ ಬೇತೆ ಬೇತ ಪ್ರಕಾರಡು ತುಳು ಬೆಲೆ ನಮ್ಮ ತೂರ ಸಾಧ್ಯ ತುಳು ಅಕಾಡೆಮಿ ಸ್ಥಾಪನಾ ಆಯ್ನಡ್ದ ಬೊಕ್ಕ ಅಂತೂ ಐಕು ಭಾರಿ ಪ್ರೋತ್ಸಾಹ ಕೊರೆಯರು ತುಳು ಕಾರ್ಯಕ್ರಮಗಳು ಬತ್ತಡು ತುಳು ಸಾಂಸ್ಕೃತಿಕ ಕಾರ್ಯಕ್ರಮ ಕೊರ ಶುರು ಮಾಡ್ತಾರೆ ಯಾನ್ ದಯಗು ನನ್ನ ಪಣ್ಣೊಂದುಲ್ಲ ಪಂಡ ಪ್ರಾಚೀನ ಕಾಲೋಡದಲ್ಲ ಕ್ರಿಸ್ತ ಶಕ ಸುಮಾರು ಏಪಡ್ದು ಬಕ್ಕ ಕ್ರಿಸ್ತ ಶಕ 1200 ಇನಿ ಮುಟ್ಟಲ ನಿರಂತರವಾದ ತುಳು ಭಾಷೆದ ಚರಿತ್ರೆ ದುಂಬು ಬೈದಿನ ನಮ್ಮ ತೂರ ಸಾಧ್ಯ ನಿಕ್ಲ ಒಂಜಿ ನಿಕಲ ಗಮನೋ ಕಂಪೆ ಹಂಪೆ ಕನ್ನಡ ವಿಶ್ವವಿದ್ಯಾನಿಲಯ ತುಳು ಸಾಹಿತ್ಯ ಚರಿತ್ರೆ ಪಂಪಿನಂಚಿನ ಒಂದು ಪುಸ್ತಕ ಕನ್ನಡ ಆ ತುಳು ಸಾಹಿತ್ಯ ಚರಿತ್ರೆ ಪಂಡ 1110 ಒಂದು ಮಲ್ಲ ಪುಸ್ತಕ ತುಳು ಸಾಹಿತ್ಯ ಚರಿತ್ರೆ ಅಂತ ಹಂಪೆ ವಿಶ್ವವಿದ್ಯಾನಿಲಯ ಪ್ರಕಟ ಮಲ್ದಿನಿ ಹಂಪೆ ವಿಶ್ವವಿದ್ಯಾನಿಲಯ ಪ್ರಕಟ ಮಲ್ಲಿ ನಿಕ್ಲಿ ಆ ವಿಷಯ ತುಳುತ ಬಗ್ಗೆ ಬೋರ್ಡಲ್ಲ ಅವ್ಲು ಪೋ ತೂಲಿ ಆ ಪುಸ್ತಕ ತೂಲಿ ಹಂಪೆ ವಿಶ್ವವಿದ್ಯಾನಿಲಯದ ತುಳು ಸಾಹಿತ್ಯ ಚರಿತ್ರೆ ಪುಸ್ತಕ ದಯಗು ನಾನು ಉಲ್ಲೇಖ ಮಾಡ್ತಂದು ಪಂಡ ಒಂಜಿ ಭಾಷೆದ ಬಗ್ಗೆ ಒಂಜಿ ಸಾರತ್ತ ನೋದು ಪುಟತ್ತ ಒಂದು ಸಾಹಿತ್ಯ ಚರಿತ್ರೆ ಬರೋಡು ಬಂಡ ಆಯ್ತು ಸಾಹಿತ್ಯ ಬತ್ತ ಸಂಸ್ಕೃತಿದ ಶಕ್ತಿ ಏತುಂಡು ಪಂಪಿನೇನು ಅರ್ಥ ಮಲ್ತೊಂಡ್ರೆ ನಂಗೆ ಸಾಧ್ಯ ಆಪುಡು ಅಂಚಾದಪ್ಪನಾಗ ತುಳು ಒಂಜಿ ಪಾತೆರು ಭಾಷೆ ಮಾತ್ರ ಅತ್ ತುಳು ಒಂಜಿ ಪಡ್ಪೋಶಿ ಭಾಷೆ ಮಾತ್ರ ಅತ್ ತುಳು ಒಂಜಿ ಕೇವಲ ನಿರ್ಲಕ್ಷ್ಯ ಮಲ್ಪನಂಚಿನ ಭಾಷೆ ಅತ್ ತುಳುಕು ಶಕ್ತಿ ಉಂಡು ಕನ್ನಡದಾತೇ ಶಕ್ತಿ ತುಳುಕುಲ ಉಂಡು ಕನ್ನಡಕ್ಕೂ ಸರಿಸಮಾನವಾಯಿನಂಚಿನ ಸಾಹಿತ್ಯಿಕ ಸಾಂಸ್ಕೃತಿಕ ಶಕ್ತಿ ತುಳುಕುಲ ಉಂಡು ಕೊಂಕಣಿಗಳ ಉಂಡು ಬ್ಯಾರಿ ಭಾಷೆಗಳ ಉಂಡು ಪನಪಿನೇನು ನಮ್ಮ ಖಂಡಿತವಾದ ಒಪ್ಪಿಯೋಡು ನಮ್ಮ ಮನಸ್ಸು ಎಂಚಿನ ಆ ಬಗ್ಗೆ ಅಪಕಲ್ಪನೆ ಉಂಡ ತುಳಿತ ಬಗ್ಗೆ ಅಪಕಲ್ಪನೆ ಉಂಡ ಆ ಅಪಕಲ್ಪನೆ ಸುರೂಟು ಪಿದಾಯ ಪಾಡೋಡು ಇತ ಉಪ್ಪುನಂಚಿನ ಒಂದು ಮಲ್ಲ ಸಮಸ್ಯೆ ಎಥೋ ಜನ ಎಂಡ ಬತ್ತಕೇನು ವೇರು ಭಾಷಣ ಆಯ್ಬಕ್ಕ ಬತ್ತಕೇನು ವೇರು ಮಲ್ಲ ಭಾಷಣ ಎಂಜಿನ ಬಂಡ ತುಳುಕು ಲಿಪಿ ಉಂಡ ತುಳುಟು ಪ್ರಾಚೀನ ಗ್ರಂಥಲು ಉಂಡ ತುಳುಟು ಆಧುನಿಕ ಗ್ರಂಥಲು ಉಂಡ ನನ್ಕೇನು ಕೂಡ ಅವನು ಪಂಡದು ಪೋಯನ ಅಕಲೇ ನಪ್ಪರ್ನೇ ಸಹಾಯ ತಯಾರಿದ್ದಾರೆ ಅವೇ ನಂಬರ್ನೇ ತಯಾರಿದ್ದಾರೆ ಪಂಡ ಉಡಲ್ದ ಉಳಾಯಿ ಪೋತುಚ್ಚಿ
ತುಳು ಎಡಮನೆ ಪರಿಚ್ಛೇದವು ದಾಯಿಗೆ ಇನಿಕ್ಲ ಸೇರಿದ ಜೀವಂಡ ನಮ್ಮ ಜನಪ್ರತಿನಿಧಿಯನ್ನ ಉಡಲಗು ಅಪೋತು ಜಿನಲ್ಲ ಅಕಲನ್ ಲೆಕ್ಕೋಡು ಇತ್ತಲ್ಲ ಒಂಜಿ ತುಳು ಪಾತೆರು ಭಾಷೆ ಒಂಜಿ ಸಾಮಾನ್ಯ ಭಾಷೆ ಪಾತರ್ರೆ ಮಾತ್ರ ಪುರ್ಲದ ಭಾಷೆ ಐದು ಬೊಕ್ಕ ದಾಲಾಯಿ ಜೀವನ್ ಪಿನ ಅವು ಏಪ ನಮ್ಮ ಉಡಲ್ದಲ್ಲಾಯ್ಪೋಪ್ಪ ಯಾನು ಸ್ವರೂಪ ನಂಕು ಮನವರಿಕೆ ಆವಡು ತುಳು ಒಂಜಿ ಗಟ್ಟಿ ಭಾಷೆ 105 ವರ್ಷದ ದುಂಬು ರಾಬರ್ಟ್ ಕಾಲ್ಡ್ವೆಲ್ ಪಂಪಿನಂಚಿನ ಒಂದು ವಿದ್ವಾಂಸರು ಕಂಪರೇಟಿವ್ ಸ್ಟಡೀಸ್ ಆಫ್ ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಪಂಪಿನ ಪುಸ್ತಕ ಬರೀತಾರೆ ದ್ರಾವಿಡ ಭಾಷೆಗಳ ತೌಲನಿಕ ಅಧ್ಯಯನ ಪಂಪಿನಂಚಿನ ಒಂದು ಮಲ್ಲ ಪುಸ್ತಕ ಬರೀತಾರೆ ಪೂರ ದ್ರಾವಿಡ ಭಾಷೆಯನ್ನು ತೌಲನಿಕವಾದ ತೂಪಿನಂಚಿನ ಒಂದು ಪ್ರಯತ್ನ ಮಲ್ದಿರು ಆರು ಒಂದು ಪಾತ್ರ ಪಂತಾರೆ ಬಾರಿ ಪುರದ ಪಾತ್ರ 105 ವರ್ಷದ ದೊಂಬು ತುಳು ಈಸ್ ಎ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ತುಳು ಈಸ್ ಎ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ತುಳು ಪಂಪಿನ ಒಂಜಿ ಬುಲೆತಿನ ಭಾಷೆ ಬುಲೆತಿನ ಭಾಷೆ ಪಂಪಿನೇನು ಉಲ್ಲೇಖ ಮಲ್ಪಿರುವ ಕಾರಣ ನೆಟ್ಲ ಉಲ್ಲೇಖ ಮಲ್ಪಿರು ತುಳುಪು ಪ್ರಾಚೀನ ಕೆಲವು ಕಾವ್ಯ ಉಂಡು ಗೆ ಎಂದಾರಲ್ಲ ಬಂದರು ಬಹುಶಾರೆಗಾಯ್ತ ಏರಿ ತಿಕ್ಕದನ್ನು ಉಂಡು ಗೆ ಎಂದು ಪಂಪಿನೇನು ಪಂಪರು ಅಂಚಾದಪ್ಪನಾಗ ಒಂಜಿ ಅಂತಾರಾಷ್ಟ್ರೀಯ ಮಟ್ಟದ ಒಂಜಿ ದ್ರಾವಿಡ ವಿದ್ವಾಂಸೆ ತುಳು ಒಂಜಿ ವೆಲ್ ಡೆವಲಪ್ಡ್ ಲ್ಯಾಂಗ್ವೇಜ್ ಇಂದ ಪನಡುಂಡ ಅಂಡ ಆಯ್ತ ಆಳ ಆಯ್ತ ಶಕ್ತಿ ಆಯ್ತ ಉಂದುಪುರ ಅರೆಗೆ ಸ್ಪಷ್ಟವಾದ ಗೊತ್ತುಂಡು ಪಂಪಿನ ನಮ್ಮ ಖಚಿತ ಮಲ್ಪರೆ ಸಾಧ್ಯ ಪಂಪಿನೇನು ಈ ಸಂದರ್ಭಡು ಯಾನು ಮುಲು ನಿಕಲ್ನ ಎದುರುಡು ದೀವಂಡ್ರೆ ಸಾಧ್ಯ ಉಂಡು ಯಾನು ಮೈಸೂರು ಒಂಜಿ ಸೆಮಿನಾರ್ಗೆ ಪೋಯೆ ಭಾಷಾ ಸಂಸ್ಥಾನ ಭಾರತೀಯ ಭಾಷಾ ಸಂಸ್ಥಾನ ಪಂಪಿನಂಚಿನ ಒಂಜಿ ನೆಕ್ ಸೆಮಿನಾರ್ ಪೋಯೆ ಅಪಗ ಮುಟ್ಟ ಒಂದು ಕಲ್ಪನೆ ಇತ್ತು ದಾರ ಕಲ್ಪನೆ ಮಂಡ ಎಡಮನೆ ಶೆಡ್ಯೂಲ್ಗು ಸೇರ್ಜಿಡ ಅವೇನು ಶೈಕ್ಷಣಿಕ ವ್ಯವಸ್ಥೆಗೆ ಸೇರ್ರೆ ಅಪ್ಪುಜೀಂದ್ ಶೈಕ್ಷಣಿಕ ವ್ಯವಸ್ಥೆಗೆ ಒಂಜಿ ಭಾಷೆ ಬರಡುಂದ ಅಂಡ ಭಾಷೆ ಎಡಮನೆ ಶೆಡ್ಯೂಲ್ ಸೇರೋಡು ಒಂದು ಯಾನಂಚ ಸೆಮಿನಾರ್ ಪೋದು ಈ ಪ್ರಶ್ನೆ ದೆತ್ತೆ ಅಪಗ ಅವಳು ಡೈರೆಕ್ಟರ್ ಇತ್ತಾರ ಅಲ್ತ ಅಪಗಾರ ಒಂದು ಪ್ರಶ್ನೆ ಕೇಂದರು ಇದಾಗ ಏರ್ ಪನ್ನಿ ಎಡಮನೆ ಶೆಡ್ಯೂಲ್ ಸೇರೋಣ ಮಾತ್ರ ಅವೇನು ಶಿಕ್ಷಣದ ಭಾಷೆ ಮಲ್ಪಡುಂದು ಏರ್ ಪನ್ನಿ ಇದಾಗ ಅಪಗ ಏರ್ಲ ಪಂತ ಜರಿ ಯಾನೇ ಎನ್ನೊಂದಿ ನೀನು ಐದು ಬಕ್ಕ ದಾದಾಣ್ ಮಂಡ ಯಾನೆನ್ನದಿನ ಎಥೋ ಜನಂಚೆ ಎನ್ನದಿ ರೈತ ಬಗ್ಗೆ ಪ್ರಯತ್ನನೇ ಆಯ್ತು ಜೀವನೇನು ಸ್ಕೂ ಪ್ರೌಢಶಾಲೆ ಪ್ರಾಥಮಿಕ ಶಾಲೆ ಅನುಷ್ಠಾನ ಮಲ್ಪುಡು ಪಂಪಿನೇನು ಪ್ರಯತ್ನನೇ ಆತುಚಿ ಐದು ಬಕ್ಕ ಯಾನಪಗ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯ ಆದಿತ್ತೆ ಅಪಗ ಯಾನ್ ಬತ್ತದ ಬೊಕ್ಕ ಪಂಡಾವಿನ ಅಪಗ ಐದು ಬೊಕ್ಕ ಆ ಪ್ರಯತ್ನ ಸಾಧ್ಯ ಅಂಡ ಒಡೆಮುಟ್ಟ ಎಥೋ ಸತ್ತಿ ಬ್ಯಾಂಗ್ಳೂರು ಪೋತ ಎಂಕ್ಲು ರೆಪ್ರೆಸೆಂಟೇಷನ್ ಮಲ್ದ ಈಗ ಬೋಡ್ತಿನ ಪೂರ್ವಭಾವಿ ಕೆಲಸನು ಪಲ್ತಾಡಿ ರಾಮಕೃಷ್ಣ ಆಚಾರ್ಯ ಕಾಲೋಡ ಅನುಷ್ಠಾನ ಅಂಡ್ ಅಂಡ ಐದು ದುಮ್ಮದ ಎಂಕಲ್ನ ಕಾಲೋಡೆ ಬುಡಾಯಿನಾತ ಪ್ರಯತ್ನವೇನು ಕನೂರು ಪಂಪಿನ ಪ್ರಯತ್ನ ಮೂಲಭೂತ ಪ್ರಯತ್ನ ಮಾತಾ ಸಂಸದರೇನು ಮಾತಾ ವಿಧಾನ ಜನಪ್ರತಿನಿಧಿಯರೇನು ಪೂರ್ವ ತೂತ ಅಂಚಾದಪ್ಪನಾಗ ಯಾನ್ ಪಂಪಿನಿ ದಾದ ಪಂಡ ಉನೇನು ಅನುಷ್ಠಾನ ಮಲ್ಪುನಂಚಿನ ಪ್ರಯತ್ನ ನಮ್ಮ ಖಂಡಿತವಾದ್ಲ ಮಲ್ಪೋಡು

ಈತನೇಟ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆಡ್ ತುಳು ಭಾಷೆ ಬೋಧನೆದ ಅವಕಾಶ ಬೊಕ್ಕ ಸವಾಲುಳು ಈ ಬಗೆಟ ಪಾತೆರ್ನಾರು ಗಣನಾಥ್ ಎಕ್ಕಾರ್ ಎಲ್ಲೆದ ತುಳು ಕಾರ್ಯಕ್ರಮಡು ಕುಡತಿಕ್ಕಗ ಸುಲ್ಮೆಲು.

ಮಾತಾಡ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಬದ್ನೇಳು ವರ್ಷ ಗುಮ್ಮಿ ಪಂಡಿತ ಬೇರೆ ಮಿತ್ರದ ತಿರ್ತು ಬೋದು ಬೇರಿಮಲ್ಲು ಕಟ್ಟಾದು ಎತ್ತಿನ ಅಲ್ಪನಿತ್ತೆ ಅಂತ ದಸಾಯ ಮಾತಾಡಲವಲ್ಲಿ ಬೊಂಡ ಬರ್ಲಿ ಗೇಡ ನೀನಾದ ಏನ ಕೇಳೋದಿಲ್ಲ ನಿಖಿಲ್ಲ ಕೇಳಲಿ.

0: ರೋಗಮುಕ್ತ ಜಗತ್ತು ನೆನಪಿರಲಿ. ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ನಮಸ್ಕಾರ ಕೇಳುವರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ರಕ್ಷಾ ಕೋಟ್ಯಾನ್. ನೀರು ಎಲ್ಲ ಜೀವಿಗಳಿಗೂ ಅತಿ ಅವಶ್ಯಕ. ಆದರೆ ಆಧುನೀಕರಣದಿಂದಾಗಿ ಕೆರೆ ಬಾವಿಗಳು ನಾಶವಾಗಿ ನೀರಿನ ಮೂಲಗಳು ಬತ್ತಿ ಹೋಗುತ್ತಿವೆ. ಅದರಲ್ಲೂ ಬೇಸಿಗೆಯ ಸಂದರ್ಭದಲ್ಲಿ ನೀರಿನ ಹಾಹಾಕಾರ ಹೆಚ್ಚಾಗಿರುತ್ತದೆ. ಪ್ರಾಣಿ ಪಕ್ಷಿಗಳು ಒಂದು ಹನಿ ನೀರಿಗೂ ಕಷ್ಟಪಡುವ ಪರಿಸ್ಥಿತಿ ಎದುರಾಗಿದೆ. ಬನ್ನಿ, ಬೇಸಿಗೆಯಲ್ಲಿ ಪಕ್ಷಿ ಸಂಕುಲ ಉಳಿಸೋಕೆ ನಾವು ಏನೆಲ್ಲ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ನಿನಾದ ಕಾಳಜಿ ಕಾರ್ಯಕ್ರಮದಲ್ಲಿ.
3: ನಮಸ್ಕಾರ, ನಾನು ಕೆ ಲೋಕಯ್ಯ ಗೌಡ ಅಂತೇಳಿ ದಿನಸಿ ಮಲ್ಲಿಗೆ ಇಟ್ಕೊಂಡು ಉಜಿರೆ ಹೇಳಿದ್ದೀನಿ. ನಾನು ಒಂದು 20 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ. ನನಗೆ ಇಲ್ಲಿ ನಾವು ಒಂದು ಗುಬ್ಬಚ್ಚಿ ಅಂತ ಹೇಳಿದ್ರೆ ಅಕ್ಕಿ ಚಿಕ್ಕದು ಅಕ್ಕಿ ಗುಬ್ಬಚ್ಚಿ ಗೊತ್ತಲ್ಲ. ಅದಕ್ಕೆ ಬೆಳಿಗ್ಗೆ ಬಂದ ತಕ್ಷಣ ಭತ್ತ ಇಡ್ತೀವಿ ಹೊರಗಡೆ. ಆ ಭತ್ತ ಇಟ್ಟ ತಕ್ಷಣ ಅದು ಬಂದು ಅದನ್ನು ತಿಂದು ಅದಷ್ಟೇ ಅದರ ಪಡಿ ಬಂದು ಹೋಗ್ತವೆ. ಮತ್ತು ಅದಕ್ಕೆ ಬೇಕಾದಾಗ ನಾವು ಮೇಲೆ ಗೂಡು ಕಟ್ಟಿದ್ದೀವಿ ಅಂಗಡಿ ಎದುರುಗಡೆ. ಆ ಗೂಡಲ್ಲಿ ಬಂದು ಅದರಷ್ಟಕ್ಕೆ ಬೇಕಾದಾಗ ಗೂಡನ್ನು ಡೆಕೋರೇಷನ್ ಮಾಡಿಕೊಂಡು ಅದಕ್ಕೆ ಬೇಕಾದಾಗ ಮರಿಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತವೆ. ಅದಕ್ಕೆ ಬೇಕಾದಂಥ ನೀರನ್ನು ನಾವು ಕೂಡ ಇಡ್ತೀವಿ ಹೊರಗಡೆ. ಮತ್ತು ನಮ್ಮನ್ನು ನೋಡಿ ಏನು ಭಯಪಟ್ಟು ಓಡುವುದಿಲ್ಲ. ಮತ್ತು ಭತ್ತ ತಿಂತವೆ. ಮತ್ತು ಅದಕ್ಕೆ ಬೇಕಾದಾಗ ತೆಂಗಿನ ಗರಿಯೆಲ್ಲ ನಾವು ಇಟ್ಟಿರ್ತೀವಿ ಅಲ್ಲಿ, ತೆಂಗಿನಕಾಯಿ ಅದನ್ನು ತೊಗೊಂಡೋಗಿ ಅದಕ್ಕೆ ಗೂಡಿಗೆ ಹೋಗಿ ಅದು ಡಿಸೈನ್ ಮಾಡಿ ಅದರಲ್ಲಿ ಕಟ್ತವೆ. ಇಂಥದ್ದನ್ನು ಎಲ್ಲರೂ ಮಾಡಿದರೆ ಗುಬ್ಬಚ್ಚಿಯನ್ನು ಸ್ವಲ್ಪ ನಾವು ಉಳಿಸ್ಬೋದು ಪೇಟೆಯಲ್ಲಿ. ಇಲ್ಲಾಂತೇಳಿದ್ರೆ ಈ ಪೇಟೆಯಲ್ಲಿ ಪೇಟೆ ಪಟ್ಟಣದಲ್ಲಿ ನಾವು ಗುಬ್ಬಚ್ಚಿಯನ್ನು ನೋಡುವಂಥ ಸಂದರ್ಭ ಇನ್ನು ಸಿಗೋದಿಲ್ಲ. ಇನ್ನು ಸ್ವಲ್ಪ ವರ್ಷ ಹೋದ್ಮೇಲೆ ಕೆಲವರಿಗೆ ಈ ಗುಬ್ಬಚ್ಚಿ ಬಗ್ಗೆ ಗೊತ್ತೇ ಇರುವುದಿಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಉಳಿಸುವಂಥ ಒಂದು ಇದು ಮಾಡಬೇಕು ಅಂತೇಳಿ ನಾವು ಅವತ್ತಿಂದ ಸಾಧಾರಣ ನಾನೊಂದು 20 ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀನಿ. ನಾವು 20-25 ವರ್ಷ ಆಯ್ತು ಅಂಗಡಿ ನಾವು ಇಟ್ಟು ಮಲ್ಲಿಗೆ. ನಾವೊಂದು 20 ವರ್ಷದಿಂದ ಅದನ್ನು ಮಾಡ್ತಾ ಇದ್ದೀವಿ. ನಮ್ದೊಂದು ಸೇವೆ, ಸುಮಾರು ಮರಿಗಳು ಬಂದು ಹೋಗ್ತವೆ. ಮತ್ತು ಅದರ ರಕ್ಷಣೆಗೋಸ್ಕರ ಈ ಕೆಲವು ಈ ಕಾಗೆ ಬಂದಾಗೆಲ್ಲ ಅದಕ್ಕೆ ರಕ್ಷಣೆಗೆ ಭಾರಿ ಕಷ್ಟ ಆಗ್ತದೆ. ಕೆಲವು ಬಂದ ಕಾಗೆಗಳು ಬಂದು ಅದನ್ನು ಕಚ್ಕೊಂಡು ಹೋಗ್ತವೆ. ಇದನ್ನು ಈ ಗುಬ್ಬಚ್ಚಿಯನ್ನು ನಾವು ರಕ್ಷಣೆ ಮಾಡಬೇಕಾದ್ರೆ ಎಲ್ಲರೂ ಪೇಟೆಯಲ್ಲಿದ್ದವರು ಪಟ್ಟಣದಲ್ಲಿದ್ದವರು ಅದಕ್ಕೆ ಗೂಡುಗಳನ್ನು ಕಟ್ಟಿ ಅದಕ್ಕೆ ಬೇಕಾದಂಥ ಆಹಾರ ಇಟ್ಟು ಫುಡ್ಡನ್ನು ಇಟ್ಟು ಸಂರಕ್ಷಣೆ ಮಾಡಬೇಕು ಅಂತೇಳಿ ನಮ್ಮದೊಂದು ಉದ್ದೇಶ.
4: ನನ್ನ ಹೆಸರು ಚಂದನ್, ನಾನು ಫೈನಲ್ ಡಿಗ್ರಿ BSc ಮಾಡ್ತಿದ್ದೇನೆ SDM ಕಾಲೇಜಲ್ಲಿ. ಈಗ ಹಕ್ಕಿಗೆ ಎಂತಕ್ಕೆ ನೀರಿಡಬೇಕು ಅಂತ ಹೇಳಿದರೆ, ಈಗ ಲಾಸ್ಟ್ ಟೈಮ್ ನಾವು ಇಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು 2-3 ವರ್ಷ ಆಯಿತು. ಅದಕ್ಕಿಂತ ಮೊದಲು ನಮ್ಮ ಸೈಡ್ ಹೊಳೆ ಇತ್ತು, ಅಲ್ಲಿ ನೀರೆಲ್ಲ ಇತ್ತು. ಅದರಿಂದ ಅದು ನೀರು ಖಾಲಿ ಆಗ್ತಾ ಬಂದಾಗ ಇಲ್ಲಿ ಹಕ್ಕಿ ಎಲ್ಲ ಅಲ್ಲಿ ನಿಂತ ನೀರು ನೋಡೋದಾಗಿರ್ಬೋದು, ಅದನ್ನು ನೋಡಿ ಎಲ್ಲ ನಮಗೆ ಬೇಜಾರಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಒಂದಿನ ಎಂತ ಮಾಡಿದ್ದೆ ಅಂತೇಳಿದರೆ, ಅಪ್ಪ ಅಮ್ಮ ಎಲ್ಲ ಬೆಳಿಗ್ಗೆ ಎದ್ದು ಇದಕ್ಕೆ ಅಕ್ಕಿ ಮತ್ತು ನೀರೆಲ್ಲ ಇಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದು ಕಂಟಿನ್ಯೂ ಆಗ್ತಾ ಬಂತು, 3 ವರ್ಷದಿಂದ ಇಡ್ತಾ ಇದ್ದೇವೆ. ಡೈಲಿ ಈಗ ಒಂದು ಅಕ್ಕಿ, ಒಂದು 5-6 ನವಿಲು ಮತ್ತು ಇದೇನು ಕಾಡುಭೂತ ಅಂತ ಏನು ಹೇಳ್ತೇವೆ, ಅದು ಕಾಡು ಹಕ್ಕಿ ಅಂತ ಎಲ್ಲ ಬರ್ತಾ ಇರ್ತೇವೆ. ಒಂದು ಕಮ್ಮಿ ಆದ್ರೊಂದು 8-10 ಜಾತಿದ ಹಕ್ಕಿ ಡೈಲಿ ಬರ್ತದೆ. ಹಕ್ಕಿಗಳಿಗೆ ನೀರು ಇಡೋದ್ರಿಂದ ಅದಕ್ಕೆ ಹೆಲ್ಪ್ ಆಗ್ತದೆ. ಅಂದರೆ ಅದು ನೀರಿಗಾಗಿ ಕಾಯ್ತಾ ಇರ್ತದೆ. ಅಂದರೆ ಈಗಿನ ಕಾಲದಲ್ಲಿ ಬಿಸಿಲೆಲ್ಲ ಜಾಸ್ತಿ ಆಗೋದ್ರಿಂದ ಇದರ ನೀರು ಎಂದ ಹೊಳೆ ಆಗಿರ್ಬೋದು ಎಲ್ಲ ಕೆರೆದು ನೀರೆಲ್ಲ ಬತ್ತಿ ಹೋಗ್ತದೆ. ಈಗ ಅಂದ್ರೆ ಬಿಸಿಲು ಇದು ಬೇಸಿಗೆಗಾಲ ಸ್ಟಾರ್ಟ್ ಆಯಿತು ಈಗ, ಅದರಿಂದ ಹಕ್ಕಿಗೆ ನೀರು ಇಡೋದ್ರಿಂದ ಅದಕ್ಕೆ ಹೆಲ್ಪ್ ಆಗ್ತದೆ. ಅದಕ್ಕೆ ಬಾಯಾರಿಕೆ ಆಗಿರ್ಬೋದು ಅದನ್ನು ಅದನ್ನಿಸ್ಲಿಕ್ಕೆ ಹೆಲ್ಪ್ ಆಗ್ತದೆ ಅದು.
5: ನನ್ನ ಹೆಸರು ಮಹಾವೀರ್ ಜೈನಿ ಚಿಲಂಪಾಡಿ ಅಂತೇಳಿ. ನಾನು ಕನ್ನಡ ಉಪನ್ಯಾಸಕನಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜು ಉಜಿರೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಬಹಳ ವಿಶೇಷವಾದಂಥ ಒಂದು ಸಂಗತಿಯನ್ನು ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಹಕ್ಕಿಗಳಿಗೆ ಬೇಸಿಗೆಗಾಲದಲ್ಲಿ ನೀರನ್ನು ನೀಡಬೇಕು ಅಂತೇಳಿ. ಬಂಧುಗಳೇ, ನಮ್ಮಲ್ಲಿ ಒಂದು ಮಾತಿದೆ, ಒಂದು ಶಬ್ದ ಇದೆ, ಸಂಸಾರ ಅಂತೇಳಿ. ಸಂಸಾರ ಅಂದರೆ ಏನು ಅಂತೇಳಿ ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಸಂಸಾರ ಅಂದರೆ ಈಗ ನಾವು ಸಂಕುಚಿತವಾಗಿ ಯೋಚನೆ ಮಾಡ್ತಾ ಇದ್ದೇವೆ. ಕೇವಲ ಹೆಂಡತಿ ಮಕ್ಕಳು, ಅಪ್ಪ ಅಮ್ಮ ಅಥವಾ ಅಜ್ಜ ಅಜ್ಜಿ ಮಾತ್ರ ಸಂಸಾರ ಅಂತೇಳಿ ಅಲ್ಲ. ಸಂಸಾರ ಅಂತೇಳಿದರೆ ವಿಶಾಲವಾದ ಅರ್ಥದಲ್ಲಿ ಜಗತ್ತಿನಲ್ಲಿರುವ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು, ಪ್ರತಿಯೊಂದು ಜೀವಿಗಳು ಕೂಡ ನಮ್ಮ ಸಂಸಾರದ ಭಾಗ. ಆ ದೃಷ್ಟಿಯಿಂದ ಈ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಕೂಡ ನಮ್ಮ ಸಂಸಾರದ ಒಂದು ಭಾಗ. ನಾವು ಹೇಗೆ ಬದುಕಬೇಕು, ನಾವು ಹೇಗೆ ಬದುಕಲಿಕ್ಕೆ ಹಕ್ಕನ್ನು ಪಡೆದಿದ್ದೇವೋ ಹಾಗೆಯೇ ಪ್ರಾಣಿ ಪಕ್ಷಿಗಳು ಕೂಡ ಬದುಕಲಿಕ್ಕೆ ಹಕ್ಕನ್ನು ಪಡೆದಿವೆ. ನಮಗೆ ಈ ಜಗತ್ತಿನಲ್ಲಿರುವಂಥ ಈ ಭೂಮಿ ಮೇಲಿರುವಂಥ ನೀರಿನ ಮೇಲೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಪ್ರಾಣಿ ಪಕ್ಷಿಗಳಿಗೆ ಕೂಡ ಇದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಜಗತ್ತು ಸೃಷ್ಟಿಯಾಗಿರುವಂಥದ್ದು ಕೇವಲ ಮನುಷ್ಯನಿಗೆ ಮಾತ್ರ ಅಲ್ಲ, ಇದನ್ನು ನಾವು ತಿಳ್ಕೊಳ್ಬೇಕು. ಅದರಲ್ಲಿ ಪ್ರಾಣಿ ಪಕ್ಷಿಗಳ ಪಾಲು ಕೂಡ ಇದೆ. ಆದ್ದರಿಂದ ಬುದ್ಧಿವಂತರಾಗಿರ್ತಕ್ಕಂಥ ಜ್ಞಾನ ಇರುವಂಥ ಮನುಷ್ಯರಾದಂಥ ನಾವು ನಾವು ಬದುಕುವುದರೊಂದಿಗೆ ಇತರರನ್ನು ಬದುಕಲಿಕ್ಕೆ ಬಿಡಬೇಕು. ಶಾಸ್ತ್ರದಲ್ಲಿ ಹೇಳುತ್ತದೆ ಬದುಕು ಬದುಕಲು ಬಿಡು ಅಂತೇಳಿ. ಮನುಷ್ಯನನ್ನು ಮಾತ್ರ ಅಲ್ಲ ಪ್ರಾಣಿ ಪಕ್ಷಿಗಳನ್ನು ಕೂಡ ನಾವು ಬದುಕಲಿಕ್ಕೆ ಬಿಡಬೇಕು, ಬದುಕಲಿಕ್ಕೆ ಅವಕಾಶ ಮಾಡಿಕೊಳ್ಳಬೇಕು. ಆದ್ದರಿಂದ ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಈ ಬೇಸಿಗೆ ಕಾಲದಲ್ಲಿ ನಾವು ಮಾತ್ರ ಅಲ್ಲ ನೀರಿನ ದಾಹವನ್ನು ತೀರಿಸಿಕೊಳ್ಳುವಂಥದ್ದು, ನಮ್ಮ ಪರಿಸರದಲ್ಲಿರತಕ್ಕಂಥ ಪ್ರಾಣಿ ಪಕ್ಷಿಗಳಿಗೂ ಕೂಡ ಆ ನೀರಿನ ದಾಹವನ್ನು ತೀರಿಸಿಕೊಳ್ಳಲಿಕ್ಕೆ ಅವಕಾಶ ಕಲ್ಪಿಸಬೇಕು. ಅಲ್ಲಲ್ಲಿ ಮರಗಳಲ್ಲಿ ಮತ್ತು ಸಮಾಜದ ವಾತಾವರಣದಲ್ಲಿ ಅಲ್ಲಲ್ಲಿ ನೀರನ್ನು ಇಡುವುದರ ಮುಖಾಂತರ ಆ ಪಕ್ಷಿಗಳ ಒಂದು ಉತ್ತಮ ಜೀವನಕ್ಕೆ ನಾವು ಒಂದು ಅವಕಾಶ ಕಲ್ಪಿಸಿಕೊಡಬೇಕು ಅಂತೇಳಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.
6: ಆತ್ಮೀಯ ಶ್ರೋತೃಗಳೇ, ನಾನು ಡಾಕ್ಟರ್ ಪ್ರಸನ್ನ ಕುಮಾರ್ ಐತಾಳ್ ಅಂತೇಳಿ ಉಜಿರೆಯ STM PU ಕಾಲೇಜಿನಲ್ಲಿ ಸಂಸ್ಕೃತ ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಂದಿನ ಕಾಲಘಟ್ಟದಲ್ಲಿ ಪಕ್ಷಿಗಳು ಮಾತ್ರ ಅಲ್ಲ ಎಲ್ಲ ಪ್ರಾಣಿ ವರ್ಗಗಳು ಬದುಕಬೇಕೆನ್ನುವಂಥದ್ದು ಜೀವದಯ ಅಂತೇಳಿ ನಾವು ಕರಿತೇವೆ. ಇದು ಪ್ರಾಚೀನ ಕಾಲದಿಂದ ಇದು ಇತ್ತು, ಆದರೆ ಹಿಂದೆಲ್ಲ ಏನು ಮಾಡ್ತಿದ್ರು ಅಂದರೆ ರಾಜರ ಕಾಲದಲ್ಲಿ ಆಗಲಿ ಅಥವಾ ಹಿಂದಿನ ಅನೇಕ ವರ್ಷಗಳ ಹಿಂದೆ ನಾವು ಕೇಳಿದಾಗಿ ಅನೇಕ ಕೆರೆಗಳನ್ನು ಬಾವಿಗಳನ್ನು ಈ ರಾಜರುಗಳು ಅಥವಾ ಹಿಂದಿನ ಪ್ರಾಚೀನ ಏನು ನಾವು ಜನರು ಅಂತ ಹೇಳ್ತೇವರೆಲ್ಲರೂ ಕೂಡ ಮನೋಭಾವನೆಯಿಂದ ಇದ್ದರು. ಆದರೆ ಇತ್ತೀಚೆಗೆ ಒಂದು ದುರವಸ್ಥೆ ಏನು ಕೇಳಿದರೆ ಎಲ್ಲರಲ್ಲೂ ನಗರೀಕರಣ ಆಗಿ ಪ್ರಾಣಿ ಪಕ್ಷಿಗಳಿಗೆ ಇವತ್ತು ಉಳಲಿಕ್ಕೆ ಅಥವಾ ಕುಡಿಲಿಕ್ಕೆ ನೀರು ಇಲ್ಲದಾಗುವಂಥ ಪರಿಸ್ಥಿತಿ ಆಗ್ತಾ ಉಂಟು. ಇದು ಎಲ್ಲರೂ ತಿಳಿದಿರುವಂಥ ವಿಚಾರ. ಇದಕ್ಕೋಸ್ಕರ ಸರ್ಕಾರವೂ ಕೂಡ ಅನೇಕ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದೆ, ಆದರೂ ಕೂಡ ಅದು ಆ ಹಕ್ಕಿಗಳಿಗಾಗಲಿ ಅಥವಾ ಬೇರೆ ಜೀವಜಂತುಗಳಿಗೆ ಸಿಗ್ತಾ ಇಲ್ಲ ಎನ್ನುವಂಥದ್ದು ಖೇದಕರ. ಇದನ್ನು ಪರಿಹಾರ ಮಾಡಲಿಕ್ಕೆ ನಾವು ಅಂದರೆ ಜನಸಾಮಾನ್ಯರು ಇದ್ರ ಬಗ್ಗೆ ಸ್ವಲ್ಪ ಆದರೂ ಕ್ರಮ ಕೈಗೊಳ್ಬೇಕು. ಯಾಕಂದರೆ ಹಿಂದಿನ ಕೆರೆ ಕಟ್ಟೆಗಳು ಬಾವಿಗಳು ಈಗ ಇಲ್ಲದಾಗಿವೆ. ಎಲ್ಲರಲ್ಲಿಯೂ ಬೋರ್ವೆಲ್ ಬಂದಿದೆ, ಮತ್ತು ಕುಡಿಯುವ ನೀರಿಗೋಸ್ಕರವೇ ಈಗ ಸಾಮಾನ್ಯವಾಗಿ ಮನುಷ್ಯರಿಗೆ ಕೆಲವು ಕಡೆ ಸಾಕಾಗೋದಿಲ್ಲ ಅಂತ ಪರಿಸ್ಥಿತಿ ಇದೆ. ಅದರ ನಡುವೆಯೂ ಕೂಡ ನಾವು ಸ್ವಲ್ಪ ಆದರೂ ಕೂಡ ಪ್ರಾಣಿ ಪಕ್ಷಿಗಳನ್ನು ನಾವು ಸಲಹೋಣ, ಹಾಗೆ ಅವರು ಕೂಡ ಜೀವನ ಇರಲಿಕ್ಕೆ ಬಿಡೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ನಮಸ್ಕಾರ.
7: ನನ್ನ ಹೆಸರು ಹೇಮಾವತಿ ಅಂತ. ನಾವು ಸೊಪ್ಪು ವ್ಯಾಪಾರ ಮಾಡ್ತೀವಿ. ಸೊಪ್ಪು ತಗೊಂಡೋಗಿ ಉಳಿದಿದ್ದೆಲ್ಲ ಹಕ್ಕಿಗಳಿಗೆ ಹಾಕ್ತೀವಿ. ದೊಡ್ಡದೊಂದು ಬ್ರೇಷನ್ನಲ್ಲಿ ನೀರಿಟ್ಟಿದ್ದೀವಿ, ಬರ್ತವೆ ಕುಡಿತವೆ ಆಟ ಆಡ್ತವೆ ನೀರೊಳಗೆ ಎಲ್ಲ. ಮತ್ತೆ ಅಕ್ಕಿ ಹಾಕ್ತೀವಿ, ನವಣೆ ಚಿಕ್ಕದು ಅದನ್ನ ಹಾಕ್ತೀವಿ, ತಿಂದು ಆಟ ಆಡಿದ್ರು ನೀರು ಕುಡಿದು ಹೋಗ್ತದೆ. ಮತ್ತೆ ನವಿಲು ಐತೆ ಅಲ್ಲಿ, ನವಿಲ ಹತ್ರ ನವಿಲು ಮಂಗ ಎಲ್ಲ ಅನ್ನ ತೆಂಗಿನಕಾಯಿ ಎಲ್ಲ ಹಾಕ್ತೀವಿ, ಅದನ್ನ ತಿನ್ಕೊಂಡು ಅಷ್ಟೊತ್ತು ಅಲ್ಲಿ ಇಲ್ಲಿ ಆಟ ಆಡ್ಕೊಂಡು ಹೋಗ್ತವೆ. ಅದಕ್ಕೆ ನಾನು ನಮ್ಮ ಯಜಮಾನರು ಮತ್ತೆ ನಮ್ಮ ಓನರ್ ಅಮ್ಮನೂ ಹಾಕ್ತಾರೆ, ರಾಧಮ್ಮ ಅಂತ ಅವ್ರ ಹೆಸರು.
8: ನಮಸ್ಕಾರ ರೀ, ನನ್ನ ಹೆಸರು ಮಂಜುನಾಥ್ ಅಂತ, ನಾ ಜಮಖಂಡಿಯವ. ಇವತ್ತು ನಾ ಏನು ಮಾತಾಡ್ಕತ್ತೇನೆ ಅಂದರೆ, ಈಗ ನಾವು ಬ್ಯಾಸಿಗೆ ಕಾಲದಾಗ ನಾವು ಹಕ್ಕಿಗೆ ನೀರು ಯಾಕೆ ಇಡ್ತೀವಿ, ಯಾಕಂದರೆ ಬ್ಯಾಸಿಗೆ ಕಾಲದಾಗ ನಾವ್ಯಾಟ್ ನೀರು ಕುಡಿತೀವಿ ಅಂತ ನಿಮಗೆಲ್ಲರಿಗೂ ಗೊತ್ತೈತಿ. ನಮಗೆ ಆಟ ನೀರು ಬೇಕಾಗ್ತಾವೆ ಅಂದರೆ ಹಕ್ಕಿಗೆ ನಮ್ಗಿಂತ ಕಡಿಮೆ ಪ್ರಮಾಣದಾಗ ನೀರು ಕುಡಿತಿದ್ರು ಅವಕ್ಕೂ ನೀರು ಬೇಕಾಗತ್ತಾವು, ಮತ್ತು ಅವಕ್ಕೆ ಬಾವ್ಯಾಗೆಲ್ಲ ಇಳಿದ ನೀರೆಲ್ಲ ಕುಡಿಯೋಕ್ಕಾಗಂಗಿಲ್ಲ ಅವಕ್ಕೆ. ಬ್ಯಾಸಿಗೆ ಅಂದರೆ ನಮ್ಮ ಉತ್ತರ ಜಮಖಂಡಿ ಕಡೆ ಬಂದರೆ ನಿಮ್ಗೆ ಗೊತ್ತಾಕೈತಿ, ಮೈ ಚುರು ಚುರು ಅಂತಿರ್ತದೆ ಅಂತಿರ್ತೈತಿ ಬಿಸಿಲ. ಸೊ ಅಂಥ ಟೈಮ್ದಾಗ ಪಾಪ ಮೃದು ಅಂತ ಮೃದು ಮೈ ಹೊಂದಿರತಕ್ಕಂಥ ಹಕ್ಕಿಗಳಿಗೆ ಎಷ್ಟು ನೋವಾಗಬಾರ್ದು. ಬೇಕಾದ್ರೆ ನಿಮ್ಮ ಗುಡಿಸಲ್ದಾಗ ಯಾರು, ನೀವು ಗುಡಿಸಲ್ದಾಗ ಯಾರು ಇದ್ರಂದ್ರೆ ಆ ಗುಡಿಸಲ್ದಾಗೂ ಒಂದು ಸಣ್ಣದ ಒಂದು ಬೊಕ್ಕದ ಗತೆ ಮಾಡಿದೆ ಅಂದ್ರೆ ಅಥವಾ ಬಂದು ಕೊಂಡಿರ್ತಾವೆ. ಸೊ ಅಂಥದ್ದು ಮಾಡಿದ್ರು ಏನು ತಪ್ಪಲ್ಲ. ನಮ್ಮ ಅಜ್ಜಿ ಅಜ್ಜಿಯರ ಕಾಲದಾಗಿಂದ ನೋಡ್ಕೊಂಡು ಬಂದಾಗಿಂದ ಹಕ್ಕಿಗಳ ಜೊತೆ ಒಳನಾಡುಗಳು ಜಾಸ್ತಿ ಇರ್ತಾವೆ. ಹಕ್ಕಿ ನಮ್ಮ ಕಂಡ್ರೆ ಯಾಕೆ ಈಗೀಗ ಯಾಕೆ ಓಡಿ ಹೊಂಟಾವ ಅಂದ್ರೆ, ನಮ್ಮ ಕಡೆ ಕೈಯಾಗ ಫೋನ್ ಐತಿ, ಫೋನ್ ಇಂದ್ರೆ ಅವಕ್ಕೆ ಏನು ಅವ್ರಿಗೆ ಅದಕ್ಕೆ ಏನೋ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತೈತೆ ಅಂತ ಹೇಳ್ಕೊಳಕ್ ಬಿಟ್ರೆ ನಮ್ಮ ಜೊತೆ ಹಕ್ಕಿಗಳು ಎಷ್ಟು ಚಂದ ಆಡ್ತಿರ್ತಾವೆ. ಯಾಕಂದ್ರೆ ನಮ್ಮ ಅಜ್ಜ ಅಜ್ಜಿ ಕಾಲದಾಗ ಕತ್ತಿ ಹೇಳತ್ತೆ ಚಲೋ ಮಾಡ್ರಿ ಅಂತ ಸಾಕು, ಒಂದೂರಾಗ ಒಂದು ಗುಬ್ಬಿತ್ತು ಹಂಗೆ ಇತ್ತು ಹಿಂಗೆ ಅಂತ ಇದನ್ನ ಚಲೋ ಮಾಡ್ತಾರೆ. ಸೊ ಅಂಥ ಒಂದು ಹಕ್ಕಿ ಜೊತೆ ಒಡನಾಟಿದ್ದಂಥ ಇದ್ರಾಗ ಈಗ ಹಕ್ಕಿ ಎಲ್ಲ ನಶಿಸಿ ಉಂಟಾವೆ. ನಮ್ಮ ಕಡೆ ಗುಬ್ಬಿತ್ತು ಬರ್ತಾವೆ, ನಿಮ್ಗೆಲ್ಲ ಗೊತ್ತಿರ್ಬೋದು. ಆ ಗುಬ್ಬಿ ಅಂದರೆ ಅದು ನಾವು ಕೆಲವೊಬ್ರು ದೇವ್ರ ಹಕ್ಕಿನೂ ಅಂತ ಕರೀತಾರೆ. ಆ ದೇವ್ರ ಹಕ್ಕಿನೂ ಈಗ ನೀವು ನೋಡಿನಂದ್ರೆ ಸಿಗಂಗಿಲ್ಲ ಈಗ, ಯಾಕಂದರೆ ಭಾಳ ಕಡಿಮೆ ಪ್ರಮಾಣದಾಗದವು. ಅವನ್ನೆಲ್ಲ ಕಾಪಾಡ್ಕೋಬೇಕಂದ್ರೆ ನಾವು ಮೊದಲಾಗಿ ಎಲ್ಲ ನಶಿಸಿ ಹೊಂಟವು, ಅದನ್ನ ಕಾಪಾಡ್ಕೋಂಥ ಕರ್ತವ್ಯ ನಮ್ದೈತಿ. ಸೊ ಅಂಥದ್ರಾಗ ನಿಮ್ಗೇನು ಅಂಥ ದೊಡ್ಡ ಕೆಲಸ ಏನಿಲ್ಲ, ನೀವು ಮನೆ ಮುಂದಾಗಲಿ ನೀವು ಮನೆ ಮ್ಯಾಗಿ ಮೇಲಾಗಲಿ ಕುಂಬಿ ಮೇಲೆ ಒಂದು ಜರಿಗೆ ನೀರು ತುಂಬಿಟ್ರೆ ಸಾಕು, ಅಟ್ಮಾಡ್ರೆ ಸಾಕು. ಅವಂದ ಏನೋ ನೀರು ಕುಡಿದ ಬ್ಯಾಸಿಗೆ ಟೈಮ್ದಾಗ ಅವು ಪ್ರಾಣವನ್ನು ಕಾಪಾಡ್ಕೋತಾವೆ. ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.
2: ಕೇಳಿದ್ರಲ್ವಾ ಬಂಧುಗಳೇ, ನಾವು ಸಹ ಇದೇ ರೀತಿ ಪ್ರಾಣಿ ಪಕ್ಷಿಗಳಿಗೆ ನೀರನ್ನ ಇಟ್ಟು ಅವುಗಳ ದಾಹ ತೀರಿಸಿ ಮನಸ್ಸಿದ್ದ ಮನುಜರಾಗೋಣ. ಇದು ನಿನಾದ ಕಾಳಜಿ, ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM.

0: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
1: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
2: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
1: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ
4: ನ್ಯಾಯಾಲಯ ವ್ಯಾಜ್ಯಗಳಿಗೆ ಒಳ್ಳೆಯ ವಕೀಲರನ್ನು ಒದಗಿಸುತ್ತದೆ.
3: ಸಮಯದಲ್ಲಿ ಎಲ್ಲ ಸಂಭಾವ್ಯ ಕಾನೂನು ಸಹಾಯ ಹಾಗೂ ಸಲಹೆ ನೀಡುತ್ತದೆ.
4: ಲೋಕ ನ್ಯಾಯಾಲಯಗಳ ಮೂಲಕ ವಿಳಂಬಗೊಂಡ ವ್ಯಾಜ್ಯಗಳನ್ನು ಕೂಡಲೇ ವಿಲೇವಾರಿ ಮಾಡಲಾಗುವುದು.
3: ಅದು ಕೂಡ ಸಂಪೂರ್ಣ ಉಚಿತವಾಗಿ.
4: ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ, ಉತ್ತಮ ನ್ಯಾಯ, ಉತ್ತಮ ಸಮಾಜ.
3: ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಕೋರ್ಟ್ನ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯಾಲಯವನ್ನು ಸಂಪರ್ಕಿಸಿ
4: ಅಥವಾ ಟೋಲ್ ಫ್ರೀ ಸಂಖ್ಯೆ 1510000 ಕರೆ ಮಾಡಿ.
5: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
6: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ. ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
5: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದ್ ಗಿಡ ನೆಡ್ತೀನಿ.
7: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಜಾಗದ ಮಣ್ಣನ್ನು ಪರೀಕ್ಷೆ
1: ಮಾಡ್ತಾರ ಪರೀಕ್ಷೆ ಅನ್ಪೇರೆ
0: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆ ಕೊರಡು ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದೇರು.
1: ಶೇಖರ ಅವು ಓಲ್ ಮಲ್ಪೇರಿಯ
0: ಅವು ನಮ್ಮ ಉಜಿರೆಡೆ ಉಂಡಿ
2: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬಲೆ ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡೋರ 97 3 4 0 8 0 8.
3: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ. ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
4: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
5: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ. ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೆ ಒಂದು ಪರಿಹಾರ ನೋಡು.
4: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು ಹಸಿರಿದ್ರೆ ಉಸಿರು ಅನ್ನೋ ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
6: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
7: ನನ್ನ ಹೆಸರು ಅಶೋಕ. ನನ್ನದು ಚಿಕ್ಕ ಸುಂದರ ಸಂಸಾರ.

0: ಅದ್ಯಾವಾಗಲೂ ಕುಡಿತದ ಚಟಕ್ಕೆ ದಾಸನಾದೆ. ಈಗ ದೇಹದ ಶಕ್ತಿ ಕುಂದಿದೆ, ಅನಾರೋಗ್ಯ ಆವರಿಸಿಕೊಂಡಿದೆ. ಕಾರಣ ಅತಿಯಾದ ನನ್ನ ಕುಡಿತ. ನನ್ನ ಪರಿಸ್ಥಿತಿ ನಿಮಗೂ ಬರುವುದು ಬೇಡ. ನಿಮ್ಮ ಆರೋಗ್ಯಕ್ಕಾಗಿ ಕುಡಿತದ ಚಟದಿಂದ ದೂರ ಇರಿ.
1: ಮದ್ಯಪಾನ ಚಟದಿಂದ ದೂರ ಇರಿ. ನೀವು ಬದುಕಿ ಬೇರೆಯವರನ್ನೂ ಬದುಕಲು ಬಿಡಿ. ಆರೋಗ್ಯಯುತ ಸಮಾಜಕ್ಕಾಗಿ ನಮ್ಮ ಸಂದೇಶ. ರೇಡಿಯೋ ನಿನಾದ 90.4 FM.
2: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಅಂತ ಏನಂದ್ರೆ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM. ಒಂದೇನು ನಿಗಳು ಮಾತಿರ್ಲ ಕೇಂದ್ರ ಖುಷಿ ಪಡೆಯಲಿ.
3: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
4: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
5: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
4: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
1: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಕನ್ನಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಮೂಡಬಿದ್ರಿಯಲ್ಲಿ ಲೋಕಾರ್ಪಣೆಗೊಂಡ ಆಳ್ವಾಸ್ ಮೆಡಿಕಲ್ ಕಾಲೇಜು ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಮಾತುಗಳನ್ನು ಕೇಳೋಣ.
2: ಬೋಲೋ ಭಾರತ್ ಮಾತಾ ಕೀ. ನೀವು ಯಾಕಂದ್ರೆ ನನಗೆ ಕಣ್ಣಿಗೆ ಬಹಳ ಬೆಳಕು ಬರ್ತಾ ಇದೆ. ನೀವೆಲ್ಲ ಎಷ್ಟು ಜನ ಇದ್ದೀರಿ ಅಂತ ಈ ಘೋಷಣೆ ಮೇಲೆ ಗೊತ್ತಾಗ್ತದೆ. ಅದಕ್ಕೆ ನಾನು ಮೊದಲು ಘೋಷಣೆ ಹಾಕಿ ಈ ದಕ್ಷಿಣ ಕನ್ನಡಕ್ಕೆ ನನ್ನ ಕ್ಷೇತ್ರ ಮತ್ತು ನನ್ನ ಸುತ್ತಮುತ್ತಲ ಎರಡು ಮೂರು ಕ್ಷೇತ್ರಗಳದ್ದು ಬಹಳ ಕೊಡುಗೆ ಇದೆ. ನಮ್ಮ ಹೆಗಡೆಯವರ ಸಹೋದರರು, ಪೂಜ್ಯ ಹೆಗಡೆಯವರ ಸಹೋದರರು ಇಲ್ಲಿ ಬಂದಿದ್ದಾರೆ. ಧರ್ಮಸ್ಥಳಕ್ಕೆ ಬರುವಂತಹ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ಜನ ನಮ್ಮ ಮುಂಬೈ ಕರ್ನಾಟಕದ ಜನ. ಒಪ್ತಿರಲಿಲ್ಲ ಹೆಗಡೆಯವರೇ? ಅದು ಬಿಟ್ಟರೆ ಆಳ್ವಾಸ್ ಸಂಸ್ಥೆಗೆ ಏನು ಅಡ್ಮಿಷನ್ ತಗೋತಾರೆ, ಅದು ಕನ್ನಡ ಇರ್ಬೋದು, ಪಿ ಯು ಇರ್ಬೋದು, ಅದು ಎಲ್ಲದಕ್ಕೂ ಬರೋರು ನಮ್ಮ ಧಾರವಾಡ ಜಿಲ್ಲೆಯವರು ಜಾಸ್ತಿ. ಮತ್ತು ನಾನು ಇಲ್ಲೇ ನಮ್ಮ ಮಗಳಿದ್ದಾಗ ಬಂದಿದ್ದೀನಿ. ಅವ್ರಿಗೆ ಏನು ಬೇಕೋ ಅದು ಆಹಾರ, ಪ್ರೀತಿ, ವಿಶ್ವಾಸ, ಎಲ್ಲದಕ್ಕಿಂತ ಮುಖ್ಯವಾಗಿ ವಿಶ್ವಾಸವನ್ನು ತುಂಬಿ ಅವರನ್ನು ಇನ್ಸ್ಟಿಟ್ಯೂಟ್ನಿಂದ ಯಶಸ್ವಿ ಮಾಡಿ ಕಳಿಸುವಂಥ ಒಂದು ದೊಡ್ಡದಾದಂಥ ಧ್ಯೇಯವನ್ನು ಇಟ್ಟುಕೊಂಡು ಈ ಕೆಲಸವನ್ನು ಮೋಹನ್ ಅಳ್ವಾರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೇನೆ. ನಮ್ಮ ಚೌಟರು ಮಾತನಾಡ್ತಾ ಹೇಳಿದರು, ಎರಡು ಸಂಗತಿ ಹೇಳಿದರು. ಒಂದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ದೇಶದ ಮೆಡಿಕಲ್ ಹಬ್ ಆಗಬೇಕು ಅಂತ ವಿವೇಕಾನಂದರು ಹೇಳಿದರು. ಲೋ ಏಮ್ ಈಸ್ ಕ್ರೈಮ್ ಅಂತ. ಚೌಟ್ರೆ, ನೀವು ಡಿಫೆನ್ಸ್ದಲ್ಲಿ ಇದ್ದು ಬಂದಿದ್ದೀರಿ, ಈಗ ಸಾರ್ವಜನಿಕ ಸೇವೆಯಲ್ಲಿದ್ದೀರಿ, ವಿಚಾರ ದೊಡ್ಡದು ಮಾಡ್ರಿ. ಭಾರತ, ಆ ಭಾರತದಲ್ಲಿ ದಕ್ಷಿಣ ಕನ್ನಡ ಜಗತ್ತಿನ ಮೆಡಿಕಲ್ ಹಬ್ ಆಗಲಿಕ್ಕೆ ಅರ್ಹತೆಯನ್ನು ಹೊಂದಿರುವಂಥದ್ದು ಒಂದು ತಾಕತ್ತಿದೆ. ಜಗತ್ತಿನಲ್ಲಿ ಭಾಳಷ್ಟು ಕಡೆ ಇವತ್ತು ಮ್ಯಾನ್ ಪವರ್ದ ಕೊರತೆ ಇದೆ. ನಾನು ನನ್ನ ಮೂರ್ನಾಲ್ಕು ಇಲಾಖೆಗಳ ಡಿಪಾರ್ಟ್ಮೆಂಟದ ಒಂದು ಕಾರ್ಯದ ಪರಿಣಾಮವಾಗಿ ಅನೇಕ ವಿದೇಶದಿಂದ ಬರುವಂತಹ ಮಂತ್ರಿಗಳು ನನಗೆ ಭೇಟಿಯಾಗ್ತಾರೆ. ನಾನು ವಿದೇಶಕ್ಕೆ ಹೋಗೋದು ಕಮ್ಮಿ, ಆದಷ್ಟು ನಾನು ಹೋಗಲ್ಲ. ಅದರ ಅನಿವಾರ್ಯ ಇದ್ದಾಗ ಹೋದಾಗ ನನಗೆ ಕಂಡು ಬಂದಿರುವಂತಹ ಒಂದು ಸಂಗತಿ ಅಂತಂದ್ರೆ, ಜಗತ್ತಿನಲ್ಲಿ ಕೆಲಸ ಮಾಡೋದಕ್ಕೆ ಜನ ಇಲ್ಲ. ದ ವರ್ಲ್ಡ್ ಈಸ್ ಬಿಕಮಿಂಗ್ ಓಲ್ಡ್, ಜಗತ್ತು ವೃದ್ಧ ಆಗ್ತಾ ಇದೆ. ಅದರ ಜೊತೆಗೆ ವಿಶೇಷವಾಗಿ ಮೆಡಿಕಲ್ ಫೀಲ್ಡ್ದಲ್ಲಿ, ಈ ಮೆಡಿಕಲ್ ಫೀಲ್ಡ್ದಲ್ಲಿ ಭಾರತದ ಡಾಕ್ಟರ್ಸ್ಗಳ ಬಗ್ಗೆ, ಭಾರತದ ನರ್ಸಿಂಗ್ ಸ್ಟಾಫ್ಗಳ ಬಗ್ಗೆ ಒಂದು ಬಹುದೊಡ್ಡ ವಿಶ್ವಾಸ ಮೂಡ್ತಾ ಇರುವಂತಹ ವಾತಾವರಣ ಇದೆ. ಆ ಕಾರಣಕ್ಕಾಗಿ ಇದರ ಜೊತೆಗೆ ಜಗತ್ತಿನ ಅತ್ಯಂತ ಯುವ ದೇಶವಾಗಿ ಇವತ್ತು ಭಾರತ ಇವತ್ತು ಇದೆ. ವಿ ಆರ್ ದಿ ಮೋಸ್ಟ್ ಯಂಗ್ ಕಂಟ್ರಿ ಆಫ್ ದಿ ವರ್ಲ್ಡ್. ಜಗತ್ತು ವೃದ್ಧ ಆಗ್ತಾ ಇದ್ರೆ ಭಾರತ ಇವತ್ತು ಯಂಗ್ ಆಗಿದೆ. ಆ ಹಿನ್ನೆಲೆಯಲ್ಲಿ ನಮಗೆ ಬಹಳ ದೊಡ್ಡದಾದಂತಹ ಅವಕಾಶ ಇದೆ. ಅದಕ್ಕಾಗಿನೇ ಸನ್ಮಾನ್ಯ ಪ್ರಧಾನಮಂತ್ರಿಗಳು 25 ವರ್ಷಗಳ ಕಾಲ, ಬಹುಶಃ ಭಾರತದ ಇತಿಹಾಸದಲ್ಲಿ 25 ವರ್ಷಗಳ ಕಾಲ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿ, ಯಾವುದೋ ಒಂದು ಸರ್ಕಾರದ ಮುಖ್ಯಸ್ಥನಾಗಿ ಸತತವಾಗಿ 25 ವರ್ಷ ಇದ್ದಂಥದ್ದು ಇವತ್ತಿನ ನಮ್ಮ ಪ್ರಧಾನಮಂತ್ರಿಗಳು. ಆ ಸಂದರ್ಭದಲ್ಲಿ ನಾವು ಸೇವಾ ಸಂಕಲ್ಪವನ್ನು ತೆಗೆದುಕೊಂಡು ಹೊಂಟಿದ್ದೇವೆ. ಆ ಸೇವಾ ಸಂಕಲ್ಪದ ಒಂದು ಭಾಗವೇ ನಮ್ಮ ವೈದ್ಯಕೀಯ ಸಂಶೋಧನೆ ಮತ್ತು ಅದರಲ್ಲಿ ಮಾನವತೆಯ ಸೇವೆ ಅನ್ನುವಂಥದ್ದು ಒಂದು ಭಾಗ ಇದೆ. ಹಾಗಾಗಿ ನಮಗೆ ಇವತ್ತು ಬಹಳ ಅವಶ್ಯಕತೆ ಇರುವಂಥದ್ದು ನಮ್ಮ ಮಕ್ಕಳನ್ನ, ನಮ್ಮ ಯುವಕರನ್ನ, ನಾವು ಅವರಿಗೆ ಕಾಲೇಜು ಶಿಕ್ಷಣವನ್ನು ಕೊಡುವುದರ ಜೊತೆಗೆ ನಾವು ಅವರಿಗೆ ಸ್ಕಿಲ್ಲನ್ನು ಬೆಳೆಸಬೇಕಾಗಿದೆ, ಧೈರ್ಯವನ್ನು ಬೆಳೆಸಬೇಕಾಗಿದೆ. ಇವತ್ತು ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ಒಂದು ಆರ್ಥಿಕತೆಯಾಗಿ ಭಾರತ ಇದೆ. ಸ್ನೇಹಿತರೆ, ಒಂದು ಕ್ಷಣ ವಿಚಾರ ಮಾಡಿರಿ ನೀವು, ಜಸ್ಟ್ ಥಿಂಕ್ ಫಾರ್ ಎ ಮೂಮೆಂಟ್. ಜಗತ್ತಿನಲ್ಲಿ ಅನೇಕ ದೇಶಗಳಲ್ಲಿ, ಇನ್ ದಿ ಮೆನಿ ಕಂಟ್ರೀಸ್ ಆಫ್ ದಿ ವರ್ಲ್ಡ್, ಈ ರೀತಿ ಕೂಡೋದು ಬಿಡ್ರಿ, ಮನೆಯಿಂದ ಹೊರಗೆ ಬರೋಕ್ಕೆ ಹೆದರುವಂತಹ ಒಂದು ವಾತಾವರಣ ಇದೆ. ಪೀಪಲ್ ಆಫ್ ಅಫ್ರೇಡ್ ಆಫ್ ಕಮಿಂಗ್ ಔಟ್ ಆಫ್ ದೇರ್ ಹೌಸಸ್. ಜನ ಬೆದರಿದ್ದಾರೆ. ಕೆಲವು ಕಡೆ ಪೆಟ್ರೋಲ್ ಇಲ್ಲ, ಕೆಲವು ಕಡೆ ಇಂಧನ ಇಲ್ಲ, ಕೆಲವು ಕಡೆ ಭಯ ಯಾವಾಗ ಏನಾಗುತ್ತೋ ಏನೋ ಅಂತೇಳಿ ಆದರೆ 3-4 ಸಾವಿರ ಜನ ಕೂಡಿ ನಾವು ಅತ್ಯಂತ ಆನಂದವಾಗಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ಭಾರತದ ಆರ್ಥಿಕತೆಯ ಬಗ್ಗೆಯೂ ನಮಗೆ ಒಂದು ಅಭಿಮಾನ ಇರಬೇಕು. ಇಡೀ ಜಗತ್ತಿನಲ್ಲಿ ಈ ಭಯದ ವಾತಾವರಣದಲ್ಲಿ ಇದ್ದಂತಹ ಈ ಸಂದರ್ಭದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ಅದು ಭಾರತದ ಆರ್ಥಿಕತೆ ಸ್ನೇಹಿತರೆ. 7.8% ಈ ಸರ್ತೆ ನಮ್ದು ಗ್ರೋತ್ ಆಗಿದೆ. ಜಗತ್ತು ಈ 7.8% ಗ್ರೋತ್ ನೋಡಿ ಬಹಳ ಜನ ಆಶ್ಚರ್ಯಚಕಿತರಾಗಿದ್ದಾರೆ. ಕೆಲವರು ಪ್ರಶ್ನೆನೂ ಮಾಡ್ತಾರೆ, ಇದು ಹೆಂಗ್ ಸಾಧ್ಯ ಆಯ್ತು ಅಂಥೇಳಿ. ಹೆಂಗ ಸಾಧ್ಯ ಆಯ್ತು ಅಂತ ಅನ್ನೋದಕ್ಕೆ ಪ್ರೂಫ್ ಹೆಂಗ್ ಎಲ್ಲಿದೆ? ಪ್ರೂಫ್ ಎಲ್ಲ ಇದೆ, ಆದ್ರೆ ನಾನು ಒಂದು ಮಾತು ಹೇಳ್ತೇನೆ. ಕಳೆದ 10 ವರ್ಷದಲ್ಲಿ ನಮ್ಮ ಇಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಮತ್ತು ಈ ವರ್ಷನೂ ಇಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಇಷ್ಟು ಜಾಸ್ತಿ ಆಗಿದೆ. ದಟ್ ಇಟ್ ಸೆಲ್ ಸ್ಪೀಕ್ಸ್ ನಮ್ಮ ಇಂಡಸ್ಟ್ರಿ ಗ್ರೋತು ಬಹಳ ಅದ್ಭುತವಾಗಿ ಆಗ್ತಾ ಇದೆ. 249 GW ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದೀವಿ ನಾವು 10-11 ವರ್ಷದ ಹಿಂದೆ. ಇವತ್ತು 552 GW ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ಮತ್ತು ನಾವು ಜಗತ್ತಿಗೆ ಬೇರೆ ದೇಶಗಳಿಗೆ ವಿದ್ಯುತ್ ಕೊಡುವಂತಹ ಸ್ಥಿತಿ ಇವತ್ತು ಭಾರತದಲ್ಲಿದೆ ಸ್ನೇಹಿತರೆ. ಹಾಗಾಗಿ ನಮ್ಮ ಗ್ರೋತು ಇಂಡಸ್ಟ್ರಿ ಗ್ರೋತ್ ಆಗ್ತಾ ಇದೆ, ನಮ್ಮ ಸರ್ವಿಸ್ ಗ್ರೋತ್ ಆಗ್ತಾ ಇದೆ. ಹಾಗಾಗಿ 21ನೇ ಶತಮಾನದ ವಿಕಸಿತ ಭಾರತದ ಕಲ್ಪನೆಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ನಮ್ಮ ದೇಶದಲ್ಲಿರುವಂತಹ ಏನು ಯುವ ಶಕ್ತಿ ಇದೆ, 140 ಕೋಟಿ ಜನಸಂಖ್ಯೆ ಇದೆ. ಆ 140 ಕೋಟಿಯಲ್ಲಿ 65 ಕೋಟಿ ಜನ ಯುವಕರಿದ್ದಾರೆ. ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಇದನ್ನ ಕಾಪಾಡುವಂತಹ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅವರನ್ನ ದೈಹಿಕವಾಗಿ ಸ್ವಸ್ಥವಾಗಿಡಬೇಕು, ಅವರನ್ನ ಮಾನಸಿಕವಾಗಿ ಸ್ವಸ್ಥವಾಗಿಡಬೇಕು. ಎಷ್ಟು ನಮ್ಮ ದೇಶ ಮುಂದುವರಿತಾ ಇದೆ ಅದೇ ಸಂದರ್ಭದಲ್ಲಿ ಅನೇಕ ಸರ್ತೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ದಲ್ಲಿ ಆತ್ಮಹತ್ಯೆಗಳಾಗ್ತಾ ಇರುವುದು, ನಮ್ಮ ಮಕ್ಕಳು ಪ್ರೆಷರ್ದಲ್ಲಿ ಇರುವಂತಹದ್ದು ಕೂಡ ಒಂದು ನಾವು ಅದನ್ನು ಅಡ್ರೆಸ್ ಮಾಡಬೇಕಾಗಿದೆ. ಪಾಲಕರು ಒತ್ತಡವನ್ನು ಹಾಕಿ ಕೋರ್ಸ್ಗಳನ್ನು ಮಾಡಲಿಕ್ಕೆ ಕಲಿಸಬಾರದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮಗೆ ಬಹಳ ದೊಡ್ಡದಾದಂಥ ಅವಕಾಶ ಇದೆ. ಅದರ ಪರಿಣಾಮವೇ ನಮ್ಮದು ಬ್ರಿಕ್ಸ್ ಸಮ್ಮೇಳನ ಒಂದು ಕಾಲದಲ್ಲಿ ಆಯಿ ಮಾಯ ಆಗಿತ್ತು. ಅಂದರೆ ಬ್ರಿಕ್ಸ್ನಲ್ಲಿ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ ಏನಿತ್ತು ಆಯಿ ಮಾಯವಾಗಿತ್ತು. ಆದರೆ ಇವತ್ತು ಆಯಿ ಪುನಃ ಸೆಂಟರ್ ಪ್ಲೇಸ್ ಬಂದಿದೆ, ಅದು ಇಂಡಿಯಾ. ಕಾರಣ ಏನು? ಇವತ್ತು ನಮ್ಮ ಗ್ರೋತ್ ಏನಿದೆ ಅದರ ಬಗ್ಗೆ ನಿಮಗೆ ಒಂದು ಮಾತು ಹೇಳ್ತೇನೆ ನಾನು. ನಮ್ಮ 25-26ರಲ್ಲಿ ನಮ್ಮ ರಫ್ತು ಪ್ರಮಾಣ ಎಷ್ಟಾಗಿದೆ ಅಂತಂದ್ರೆ $863 billion ನಮ್ದು ರಫ್ತು ಆಗಿದೆ, ಎಕ್ಸ್ಪೋರ್ಟ್ ಆಗಿದೆ. ದೇ ವಾಂಟ್ ಗುಡ್ ಪ್ರಾಡಕ್ಟ್, ಝೀರೋ ಇಫೆಕ್ಟ್, ಝೀರೋ ಡಿಫೆಕ್ಟ್. ನಾನು ಮೋಹನ್ ಅಳ್ವಾರನ್ನು ಅದಕ್ಕೂ ಒಂದು ಅಭಿನಯಿಸ್ತೀನಿ, ಈ ಹಚ್ಚು ಹಸಿರುಗಳನ್ನು ಏನು ಮೇಂಟೈನ್ ಮಾಡ್ತಾ ಇದ್ದಾರೆ. ಝೀರೋ ಡಿಫೆಕ್ಟ್, ನಮ್ಮ ಪ್ರಾಡಕ್ಟು ಯಾವುದೇ ರೀತಿಯಾದಂಥ ದೋಷರಹಿತವಾಗಿರಬೇಕು. ಝೀರೋ ಇಫೆಕ್ಟ್, ಎನ್ವೈರನ್ಮೆಂಟದ ಮೇಲೆ ಯಾವುದೂ ಪರಿಣಾಮವನ್ನು ಬೀರಬಾರದು, ಅದನ್ನು ಜಗತ್ತು ಅಪೇಕ್ಷೆ ಪಡ್ತಾ ಇದೆ. ಹಾಗಾಗಿ ಇವತ್ತು ನಮ್ಮ ರಿನ್ಯೂವೆಬಲ್ ಎನರ್ಜಿ ನಾವು 300 GW ಮಾಡ್ತಾ ಇದ್ದೇವೆ ಮತ್ತು ಉಳಿದ ಎಲ್ಲ ನಮ್ಮೇನು ಇಂಧನ ಮೂಲಗಳಿದ್ದಾವೆ ಅದಕ್ಕಿಂತ ಭಾಳ ಅದು ನಾವು ಚೀಪಾಗಿ ತಯಾರು ಮಾಡ್ತಾ ಇದ್ದೇವೆ. ಹಾಗಾಗಿ ಜಗತ್ತಿನ ಪ್ರಮುಖ ದೇಶಗಳು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ತಾ ಇದ್ದಾವೆ ನಮ್ಮ ಜೊತೆಗೆ. ಮತ್ತು ನಮ್ಮ ದೇಶದಲ್ಲಿ ನಮ್ಮ ಮೊಬೈಲು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿ ಭಾಳ ದಿವಸ ಆಯ್ತು. ಆದರೆ ಇವತ್ತು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂತಹ ಮೊಬೈಲು ಮೊದಲೇನು ಎಕ್ಸ್ಪೋರ್ಟ್ ಆಗ್ತಾ ಇದ್ದು 98.9% ಇವತ್ತು ಭಾರತದಲ್ಲಿ ಅದು ತಯಾರಾಗ್ತದೆ. ವಿ ಆರ್ ನಾಟ್ ಓನ್ಲಿ ಯೂಸಿಂಗ್ ಅವರ್ ಓನ್ ಮೊಬೈಲ್, ವಿ ಆರ್ ಎಕ್ಸ್ಪೋರ್ಟಿಂಗ್ ಇಟ್. ಮೋರ್ ದೆನ್ 40% ಆಫ್ ದಿ ಮೊಬೈಲ್ ಮಾರ್ಕೆಟ್, ವರ್ಲ್ಡ್ ಮೊಬೈಲ್ ಮಾರ್ಕೆಟ್ ಈಸ್ ಇಂಡಿಯಾಸ್ ಮಾರ್ಕೆಟ್. ಈ ಪರಿವರ್ತನೆ ಏನಾಗ್ತಾ ಇದೆ, ಈ ಪರಿವರ್ತನೆ ಸಂದರ್ಭದಲ್ಲಿ ಯಾವಾಗ ದೇಶ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು, ಯಾವಾಗ ದೇಶ ಪರಿವರ್ತನೆ ಹಾದಿಯಲ್ಲಿ ಮುಂದುವರಿಬೇಕು ಅಂತಂದ್ರೆ ನಮ್ಮ ಯುವ ಪಡೆ ಏನಿದೆ ಆ ಯುವ ಪಡೆ ಅದು ಸ್ವಸ್ಥವಾಗಿರಬೇಕು ಮಾನಸಿಕವಾಗಿ ದೈಹಿಕವಾಗಿ. ಆ ಕಾರಣಕ್ಕಾಗಿ ಯೋಗ ಪ್ರಾಣಾಯಾಮ ಇದರ ಜೊತೆಗೆ ಅಗತ್ಯ ಬಿದ್ದಾಗ ಆಸ್ಪತ್ರೆ, ನಮ್ಮ ದೇಶದ ಮತ್ತು ಜಗತ್ತಿನ ಅಗತ್ಯಕ್ಕೆ ತಕ್ಕಂತೆ ಡಾಕ್ಟರ್ಸ್ಗಳನ್ನು ನಿರ್ಮಾಣ ಮಾಡಬೇಕು. ಅದಕ್ಕಾಗಿ ನಮ್ಮಲ್ಲಿ ಮೊದಲು 380 ಕಾಲೇಜ್ ಇದ್ದು ಮೆಡಿಕಲ್ ಕಾಲೇಜು, ಇವತ್ತು 700ಕ್ಕಿಂತ ಹೆಚ್ಚು ಮೆಡಿಕಲ್ ಕಾಲೇಜುಗಳನ್ನು ನಾವು ಮಾಡಿದ್ದೇವೆ. 51,000 ಸೀಟ್ಗಳಿದ್ದು ಇವತ್ತು 1,00,000 40,000 ಮೆಡಿಕಲ್ ಸೀಟ್ಗಳು ಲಭ್ಯ ಇದ್ದಾವೆ. ಜಗತ್ತಿನಲ್ಲಿ ಭಾರತೀಯರ ವೈದ್ಯರಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇರ್ತಾ ಇದೆ. ಸೊ ಹಾಗಾಗಿ ನಾವು ಜಗತ್ತಿಗೆ ಡಾಕ್ಟರ್ ಕಳಿಸಿಕೊಡುವುದರ ಜೊತೆಗೆ ಭಾರತವನ್ನ ಇವತ್ತು ಒಂದು ನಾವು ಮೆಡಿಕಲ್ ಹಬ್ ಆಗಿ ಮಾಡಬೇಕು. ಆ ದೃಷ್ಟಿಯಿಂದ ನಮ್ದು ಕೆಲಸಗಳು ನಡೀತಾ ಇದ್ದಾವೆ. ಭಾರತದ ಪೇಟೆಂಟ್ಗಳು 4,225 ಪೇಟೆಂಟ್ಗಳಿದ್ದು 10-11 ವರ್ಷದಿಂದ ಇವತ್ತೆಷ್ಟಾಗಿದೆ, 1,03,057 ಪೇಟೆಂಟ್ಗಳು ಫೈಲ್ ಆಗಿದ್ದಾವೆ. ಇವತ್ತು 360 ಸ್ಟಾರ್ಟ್ಅಪ್ಗಳಿದ್ದು ಇವತ್ತು 230,000 ಸ್ಟಾರ್ಟ್ಅಪ್ಗಳಿದ್ದಾವೆ. ನಾ ಈ ಅಂಕಿ ಸಂಖ್ಯೆಯನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಮ್ಮಲ್ಲಿ ಇವತ್ತು ಡಿಫೆನ್ಸ್ದಿಂದ ಹಿಡ್ಕೊಂಡು ಡಿಫೆನ್ಸ್ ಎಕ್ಸ್ಪೋರ್ಟ್ 1,000 ಪಟ್ಟು ಜಾಸ್ತಿ ಆಗಿದೆ. ಎಲ್ಲ ಅಂಕಿ ಅಂಶಗಳನ್ನು ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಆದರೆ ಮುಂದಿನ ವರ್ಷ ಬರುವ ವರ್ಷದಲ್ಲಿ ಈಗೇನು ಬೇರೆ ಕಡೆ ಡಿಸೈನ್ ಆದಂತಹ ಮೊಬೈಲ್ಗಳನ್ನು ನಾವು ಇಲ್ಲಿ ತಯಾರು ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಭಾರತದಲ್ಲಿ ಡಿಸೈನ್ಡ್, ಭಾರತದಲ್ಲಿಯೇ ತಯಾರು ಮಾಡಿ ಜಗತ್ತಿಗೆ ಒಂದು ಒಳ್ಳೆ ಮೊಬೈಲ್ ಅನ್ನ ಮತ್ತು 6G ಅನ್ನ ಏನು ನಾವು ಕೊಡ್ತಾ ಇದ್ದೀವಿ, ಅದು ಭಾರತದ ಟೆಕ್ನಾಲಜಿ ಮೇಲೆ ಆಗ್ತಾ ಇದೆ ಸ್ನೇಹಿತರೆ, ಭಾರತದ ಟೆಕ್ನಾಲಜಿ ಮೇಲೆ ಆಗ್ತಾ ಇದೆ. ದ ವರ್ಲ್ಡ್ ಈಸ್ ಎಕ್ಸೆಪ್ಟಿಂಗ್. ಇತ್ತೀಚೆಗೆ ನೀಸ್ದಲ್ಲಿ ಒಂದು 120 ಸ್ಟಾರ್ಟ್ಅಪ್ಗಳನ್ನು ಆಯ್ಕೆ ಮಾಡಿದ್ದೀವಿ ನಾವು, 120. ಆ 120 ಸ್ಟಾರ್ಟ್ಅಪ್ಗಳನ್ನ ಜಗತ್ತಿನ ನಾಯಕರು ನೋಡಿದರು. ಆ 120 ಬ್ರಿಕ್ಸ್ದಲ್ಲಿ ಮೊನ್ನೆ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ನಿಂದ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ದಲ್ಲಿ ನಾವೇನು ಫೈನಾನ್ಸ್ ಮಾಡಿ ಸ್ಟಾರ್ಟ್ಅಪ್ಗಳನ್ನು ಮಾಡಿದ್ವಿ, ಆ ಸ್ಟಾರ್ಟ್ಅಪ್ಗಳನ್ನು ಎಕ್ಸಿಬಿಷನ್ ಇಟ್ಟಿದ್ವಿ. ನನಗೆ ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ಬಹಳ ಅಭಿಮಾನ ಆಗ್ತದೆ. ರಷ್ಯಾದ ಅಧ್ಯಕ್ಷರಿಂದ ಹಿಡ್ಕೊಂಡು ಅನೇಕರು ನಮ್ಮ ಕೆಲವು ಯುವಕರು ಮಾಡಿದಂತಹ ಸ್ಟಾರ್ಟ್ಅಪ್ ಟೆಕ್ನಾಲಜಿ ನೋಡಿ ಭಗವಾನ್ ಅವರೇ, ಅದರಲ್ಲಿ ಮೆಡಿಕಲ್ ಟೆಕ್ನಾಲಜಿನೂ ಇತ್ತು, ಆ ಮೆಡಿಕಲ್ ಟೆಕ್ನಾಲಜಿಯ ಒಂದು ಸ್ಟಾರ್ಟ್ಅಪ್ ಅನ್ನು ನೋಡಿ ವಿಶೇಷವಾಗಿ ಇಂಟ್ರಾಕ್ಟ್ ಮಾಡಿದ್ರು ನಮ್ಮ ಮಕ್ಕಳ ಜೊತೆಗೆ. ಅವರು ರಷ್ಯನ್ ಭಾಷೆಯಲ್ಲಿ ಕೇಳಿದ್ರೆ ಇಮಿಡಿಯೇಟ್ ಟ್ರಾನ್ಸ್ಲೇಟ್ ಮಾಡಿ ನಮ್ಮ ಮಕ್ಕಳು ಉತ್ತರ ಕೊಟ್ಟರು. ನಮ್ಮ ಎದೆ ಆವಾಗ ನಮ್ಮ ಭುಜಾನೂ ಅಗಲಾಯಿತು, ಎದೆನೂ ಬಹಳ ನಾವು ಅಗಲಿಸಿಕೊಂಡು ನಿಂತಿದ್ವಿ. ಯಾಕಂದರೆ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಈ ಎಲ್ಲ ಸ್ಟಾರ್ಟ್ಅಪ್ಗಳಿಗೆ ಏನು ದುಡ್ಡು ಕೊಟ್ಟಿದ್ರು, ಅದ್ಭುತವಾದಂಥ ಒಂದು ಇನೋವೇಷನ್ ಆಗ್ತಾ ಇದೆ ಭಾರತದಲ್ಲಿ, ಅದ್ಭುತವಾದಂಥ ಇನೋವೇಷನ್ ಆಗ್ತಾ ಇದೆ. ಹಾಗಾಗಿ ಇವತ್ತೇ ನಾವು ಇನೋವೇಷನ್ ಮಾಡಿದ್ದೀವಿ, ಅದಕ್ಕಿಂತ ಮೊದಲು ನಾವು ನೀಸ್ದಲ್ಲಿ ಮಾಡಿದ್ವಿ. 10 ದೇಶಗಳಿಂದ ಡಿಮಾಂಡ್ ಬಂದದ್ದು ನಮ್ಮಲ್ಲಿ ಬಂದು ಈ ಸ್ಟಾರ್ಟ್ಅಪ್ ಎಕ್ಸಿಬಿಷನ್ ಮಾಡ್ರಿ ಅಂತ. ಈ ವಿಷಯಗಳನ್ನು ನಾನು ಪೊಲಿಟಿಕಲ್ ರೀಸನ್ಗೆ ಹೇಳ್ತಾ ಇಲ್ಲ, ದಕ್ಷಿಣ ಕನ್ನಡದ ಮಕ್ಕಳಿಗೆ, ದಕ್ಷಿಣ ಕನ್ನಡದ ಯುವಕರಿಗೆ. ಆ ಒಂದು ಸ್ಟಾರ್ಟ್ಅಪ್ನಲ್ಲಿ Tier 2 ಸಿಟಿಗಳು ಇದ್ದಾವೆ. ಅದನ್ನು ದೊಡ್ಡ ಸಂಖ್ಯೆಯಲ್ಲಿ ಮಾಡಿದರೆ ಮುಂದಿನ ವರ್ಷ ನಾವು ಬೇರೆ ದೇಶದಲ್ಲಿ ಏನೇ ಸ್ಟಾರ್ಟ್ಅಪ್ ಎಕ್ಸಿಬಿಷನ್ ಮಾಡ್ತೀವಿ, ಅದರಲ್ಲಿ ದಕ್ಷಿಣ ಕನ್ನಡದ ಕೆಲವು ಸ್ಟಾರ್ಟ್ಅಪ್ಗಳು ಇರಬೇಕು ಅನ್ನುವಂಥದ್ದು ಅಪೇಕ್ಷೆ ನಮ್ಮದಿದೆ. ಆ ರೀತಿಯ ಇನ್ಸ್ಟಿಟ್ಯೂಟ್ ನಮ್ಮದು ತಯಾರಾಗಬೇಕು. ಹಾಗಾಗಿ ಇವತ್ತು UPI ಆಗಿರ್ಬೋದು ಜಗತ್ತಿನಲ್ಲಿ ಸ್ವೀಕಾರ ಆಗ್ತಾ ಇದೆ. ಹಾಗೂ ಇದರ ಜೊತೆಗೆ ಗ್ಲೋಬಲ್ ಇನ್ನೋವೇಷನ್ ಇಂಡೆಕ್ಸ್ನಲ್ಲಿ ನಾವು 81ನೇ ಸ್ಥಾನದಿಂದ 38ನೇ ಸ್ಥಾನಕ್ಕೆ ಬಂದಿದ್ದೇವೆ. ಯಾವಾಗ 2020-21 ಅದಾದ್ಮೇಲೆ ಇಂಡೆಕ್ಸ್ ಇನ್ನೂ ಮಾಡಿಲ್ಲ, ಮಾಡಿದರೆ ಇನ್ನೂ ನಾವು ನಮ್ಮ ರ್ಯಾಂಕಿಂಗ್ ಇಂಪ್ರೂವ್ ಆಗ್ತದೆ. ಹಾಗಾಗಿ ಇವತ್ತು ಒನ್ ನೇಷನ್ ಒನ್ ಸಬ್ಸ್ಕ್ರಿಪ್ಷನ್, ಇದರ ಪರಿಣಾಮವಾಗಿ ಜಗತ್ತಿನ ಅತ್ಯಂತ ಒಳ್ಳೆ ಜರ್ನಲ್ಗಳು ನಮಗೆ ಲಭ್ಯ ಇದ್ದಾವೆ. ಮೊದಲು ಲಭ್ಯ ಇರಲಿಲ್ಲ. 13,000 ಜರ್ನಲ್ಗಳು ಲಭ್ಯ ಇದ್ದಾವೆ. ಸೈನ್ಸ್, ಟೆಕ್ನಾಲಜಿ ಮತ್ತು ಇಂಜಿನಿಯರಿಂಗ್ ಮ್ಯಾಚ್ದಲ್ಲಿ ಸ್ಟಾರ್ಟ್ಅಪ್ಗಳಿಗೆ ಮತ್ತು ಅದರ ಜೊತೆಗೆ ಅವುಗಳನ್ನು ತೆಗೆದುಕೊಂಡವರಿಗೆ ಪ್ರೋತ್ಸಾಹ, ಇದು ಎಲ್ಲದರ ಪರಿಣಾಮ ಭಾರತದಲ್ಲಿ ಇವತ್ತು ಒಂದು ಬಹಳ ದೊಡ್ಡದಾದಂತಹ ಒಂದು ಪರಿಣಾಮಕಾರಿ ಪರಿವರ್ತನೆ ಆಗ್ತಾ ಇದೆ. ಆ ಪರಿವರ್ತನೆಯಲ್ಲಿ ಜಗತ್ತು ಭಾರತದ ಕಡೆ ನೋಡ್ತಾ ಇದೆ. ನಾನು ಒಂದು ಉದಾಹರಣೆ ಹೇಳಿ ನನ್ನ ಮಾತು ನಿಲ್ಲಿಸ್ತೇನೆ ಸ್ನೇಹಿತರೆ. ನಾನು ಇತ್ತೀಚೆಗೆ ಒಂದು ಬಹಳ ಅಡ್ವಾನ್ಸ್ಡ್ ಕಂಟ್ರಿಗೆ ಹೋಗಿ, ಅಲ್ಲಿ ನಮ್ಮದೊಂದು ಎನರ್ಜಿ ಸಮಿಟ್ ಇತ್ತು. ಆ ಎನರ್ಜಿ ಸಮಿಟ್ನಲ್ಲಿ ಅನೇಕ ಬೈಲ್ಯಾಟ್ರಲ್ ಮೀಟಿಂಗ್ಗಳು ಆದ ನಂತರ ಅದೇ ಊರಿನ ಒಬ್ಬ ವ್ಯಕ್ತಿ, ಅದೇ ಊರಿನ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ನನ್ನ ಜೊತೆಗೆ ಬಂದರು. ನಂದು 16-17 ಫ್ಲೋರ್ದಲ್ಲಿ ರೂಮ್ ಇತ್ತು. ಆ ರೂಮ್ದಲ್ಲಿ ಬಂದರು. ಆ ರೂಮ್ದಲ್ಲಿ ಬಂದ ತಕ್ಷಣ ನಾನು ಅಂದ್ಕೊಂಡಿದ್ದೆ ನನ್ನ ಜೊತೆಗೆ ಮಾತನಾಡಿ ಹೋಗ್ತಾರೆ ಅಂತ. ನೆಕ್ಸ್ಟ್ ಅವರು ಅದೇ ಎದುರಿಗಿನ ರೂಮ್ನಲ್ಲಿ ಒಳಗೆ ಹೋದರು. ನಾನು ಕೇಳಿದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ನಮ್ದು ಸೆಷನ್ ಕಂಟಿನ್ಯೂ ಇತ್ತು. ನನ್ನ ಭಾಷಣ ಮುಗಿದ್ಮೇಲೆ ನಾನು ಕೇಳಿದೆ ನೀವು ಇದೇ ಊರಿನವ್ರು ಅಂತೀರಿ, ನಿಮ್ಮ ಮನೆ ಬಹಳ ದೂರ ಇದೆ ಅಂತ, ಈ ಹೋಟೆಲ್ನಲ್ಲಿ ಹಾಕಿದ್ದೀರಿ ನೀವು ಅಂತ. ನಾನು ಹೇಳಿದೆ ಇಲ್ಲೇ ಪಕ್ಕದಲ್ಲೇ ಇದೆ ನಮ್ಮ ಮನೆ ಅಂತಂದ್ರು, ಬಹಳ ಸಮೀಪದಲ್ಲಿ 2 ಕಿಲೋಮೀಟರ್ದಲ್ಲಿ, ಮತ್ತೆ ಇಲ್ಲೇ ಹಾಕಿದ್ದೀರಿ ಅಂತ ಕೇಳಿದೆ. ನಮ್ಮ ಮನೆ ಹೀಟರ್ ಅಂದ್ರೆ ಆ ಟೈಮ್ದಲ್ಲಿ ಚಳಿಗಾಲ ಇತ್ತು, ಹಾಳಾಗಿದೆ, ನಾನು ಹೇಳಿದ್ದೆ ರಿಪೇರಿ ಮಾಡಿಸ್ಬೇಕಿಲ್ಲ ಅಂತ. ಅವ ಏನ್ ಹೇಳಿದ್ ಗೊತ್ತಾನ? ಆತ ಹೇಳಿದ್ದು ರಿಪೇರಿ ಮಾಡುವ ಮೆಕ್ಯಾನಿಕ್ ಕರೆದಿನಿ, 8 ವಾರದ ಮೇಲೆ ಅಪಾಯಿಂಟ್ಮೆಂಟ್ ಕೊಟ್ಟಾರ ಅಂತ. ಮೀನ್ಸ್ ದೇರ್ ಆರ್ ನೋ ಪೀಪಲ್ ಟು ವರ್ಕ್. ವಿ ಹ್ಯಾವ್ ಗಾಟ್ ಫ್ಯಾಂಟಾಸ್ಟಿಕ್ ಅಪರ್ಚುನಿಟಿ. ಅದಕ್ಕೆ ವಿ ವಾಂಟ್, ನಾವು ಅದಕ್ಕೆ ಸ್ಟಾರ್ಟ್ಅಪ್ ಗೆ ಪ್ರಮೋಟ್ ಮಾಡಿದ್ದೀವಿ, ಮ್ಯಾನುಫ್ಯಾಕ್ಚರಿಂಗ್ ಹಬ್ ಗೆ ಪ್ರಮೋಟ್ ಮಾಡಿದ್ದೀವಿ. ನಮ್ಮ ದೇಶದಲ್ಲಿ ಮೊಬೈಲು, ಅದರ ಜೊತೆಗೆ ನಮ್ಮ ದೇಶದಲ್ಲಿ ಇಲೆಕ್ಟ್ರಾನಿಕ್ಸ್, ಈ ರೀತಿಯ ಅನೇಕ ರೀತಿಯಾದಂತಹ ಉತ್ಪಾದನೆಗಳು ಇವತ್ತು ಜಾಸ್ತಿ ಆಗಿದ್ದಾವೆ. ಇದರ ಸಂಬಂಧಿಸಿದಂತೆ ನಾವು ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಲ್ಲಿ ನಮ್ಮ ಮಕ್ಕಳಿಗೆ ಹೊಸ ರೀತಿಯ ಯೋಚನೆ ಮಾಡುವುದನ್ನು ಕಲಿಸಬೇಕು. ಮೆಡಿಕಲ್ ಎಜುಕೇಷನ್ದಲ್ಲಿ ಹೊಸ ಏನು ಮಾಡಬಹುದು, ಸ್ಟಾರ್ಟ್ಅಪ್ಗಳನ್ನ ಏನು ಮಾಡಬಹುದು, ಯಾವ ರೀತಿ ಜಗತ್ತು ನಮ್ಮನ್ನು ಹೊಸ ರೀತಿಯಲ್ಲಿ ಸ್ವೀಕಾರ ಮಾಡಬಹುದು, ಇದನ್ನು ನಾವು ಯೋಚನೆ ಮಾಡಿ ಮುಂಬರುವಂತಹ ದಿವಸಗಳಲ್ಲಿ. ಅದೇ ಕಾರಣಕ್ಕಾಗಿ ಸಿನ್ಸ್ ವರ್ಲ್ಡ್ ನೀಡ್ಸ್, ಜಗತ್ತಿನ ಅನೇಕ ಪ್ರಮುಖ ದೇಶಗಳು ಭಾರತದಲ್ಲಿ ಬಂದು ಇವತ್ತು ಬೆಂಗಳೂರಿನಲ್ಲಿರ್ಬೋದು, ಮದ್ರಾಸ್ನಲ್ಲಿರ್ಬೋದು, ದೆಹಲಿಯಲ್ಲಿ ಇರ್ಬೋದು, ಬಂದು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ. ಆಯುರ್ವೇದದಲ್ಲಿ ಬಹಳ ಒಂದು ಪರಿಣಾಮಕಾರಿಯಾದಂತಹ ಪರಿವರ್ತನೆ ಬರ್ತಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಯುಷ್ ಅದನ್ನು ನಾವು ಮಾಡಿದ್ದೇವೆ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುಷ್ ಅದನ್ನು ಮಾಡಿದ್ದೇವೆ. ಹಾಗಾಗಿ ನಾನು ಹೇಳೋದಿಷ್ಟೇ, ವಿ ಹ್ಯಾವ್ ಗಾಟ್ ಹ್ಯೂಜ್ ಸ್ಕೋಪ್. ಆ ಹ್ಯೂಜ್ ಸ್ಕೋಪ್ಗಳನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ನಾವು ಸಂಶೋಧನಾ ಕ್ಷೇತ್ರದಲ್ಲಿ ಹೋಗಬೇಕಾಗಿದೆ. ಹಾಗಾಗಿ ನಾವು ಕೇವಲ ಭಾಷಣವನ್ನು ಮಾಡ್ತಾ ಇಲ್ಲ, 10-11 ವರ್ಷದಿಂದ 60,000 ಕೋಟಿ ರೂಪಾಯಿ ಇದ್ದಂತಹ ಸಂಶೋಧನಾ ಕ್ಷೇತ್ರದ ಬಜೆಟ್ ಇವತ್ತು 2.5 ಲಕ್ಷ ಕೋಟಿ ರೂಪಾಯಿ ನಾವು ಮಾಡಿದ್ದೇವೆ. 2.5 ಲಕ್ಷ ಕ್ರೋರ್ ವಿ ಆರ್ ಸ್ಪೆಂಡಿಂಗ್ ಫಾರ್ ದಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಈ ರೀತಿ ವೈದ್ಯಕೀಯ ಕಾಲೇಜಿಗೂ PG ಸಂಖ್ಯೆ ಜಾಸ್ತಿ ಆಗಿದೆ, ನಮ್ಮ ಯೂನಿವರ್ಸಿಟಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇದರ ಎಲ್ಲದರ ಪರಿಣಾಮ ಬಹಳ ದೊಡ್ಡದಾದಂತಹ ಒಂದು ಅವಕಾಶ ಬರುವಂತಹ ದಿವಸದಲ್ಲಿದೆ. ಅದಕ್ಕೆ ತಕ್ಕಂತೆ ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅನ್ನು ಬೆಳೆಸಬೇಕು. ನಾನು ನಿಮಗೆ ಒತ್ತೊಂದು ಮಾತು ಹೇಳ್ತೇನೆ, 21ನೇ ಶತಮಾನ ಅದು ಭಾರತದ ಶತಮಾನ, 19ನೇ ಶತಮಾನ ಇಂಗ್ಲೆಂಡಿನ ಶತಮಾನ ಆಗಿತ್ತು, 20ನೇ ಶತಮಾನ ಅಮೆರಿಕದ ಶತಮಾನ ಆಗಿತ್ತು, 21ನೇ ಶತಮಾನ ಅದು ಭಾರತದ ಶತಮಾನ. 2047ಕ್ಕೆ ಭಾರತ ವಿಕಸಿತ ಆಗಿ ಆಗ್ತದೆ. ಅದಕ್ಕೆ ತಕ್ಕಂತೆ ನಮ್ಮ ಎಜುಕೇಷನ್ ಸಿಸ್ಟಮ್, ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ನಮ್ಮ ರಿಸರ್ಚ್, ನಮ್ಮ ಸ್ಟಾರ್ಟ್ಅಪ್, ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿ ಆ ದಿಕ್ಕಿನಲ್ಲಿ ಅವ್ರನ್ನ ಬೆಳೆಸುವಂತಹ ಕೆಲಸಕ್ಕೆ ನಾವೆಲ್ಲರೂ ಕೈ ಹಾಕಬೇಕು ಅನ್ನುವಂತಹ ವಿನಂತಿಯೊಂದಿಗೆ ತಮಗೆ ಶುಭಾಶಯ, ಒಳ್ಳೆಯದಾಗಲಿ, ನಮಸ್ಕಾರ.
1: ಇದುವರೆಗೆ ಕನ್ನಡ ಕಾರ್ಯಕ್ರಮದಲ್ಲಿ ಮೂಡಬಿದ್ರಿಯಲ್ಲಿ ಲೋಕಾರ್ಪಣೆಗೊಂಡ ಆಳ್ವಾಸ್ ಮೆಡಿಕಲ್ ಕಾಲೇಜು, ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಮಾತುಗಳನ್ನು ಕೇಳಿದ್ದೀರಿ. ಇನ್ನೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಾರ

0: ರೇಡಿಯೋ ನಿನಾದ 90.4 ಎಫ್ಎಂ.
1: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 ಎಫ್ಎಂ. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 ಎಫ್ಎಂ ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

0: ಮಾಡಬಹುದು.
1: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಾರತೀಯ ವಾಯುಪಡೆ ಪ್ರಭಾವಶಾಲಿ ಮತ್ತು ನಿಖರ ಎಂಬ ಧ್ಯೇಯದೊಂದಿಗೆ ಇಂದು ಇಂಡಿಯನ್ ಏರ್ಫೋರ್ಸ್ನ 94ನೇ ದಿನಾಚರಣೆ. 2026ರ ಜಾಗತಿಕ ವಾಯುಪಡೆ ಶ್ರೇಯಾಂಕದಲ್ಲಿ ಭಾರತೀಯ ವಾಯುಸೇನೆ 6ನೇ ಸ್ಥಾನದಲ್ಲಿದೆ. ಮಂಕುತಿಮ್ಮನ ಕಗ್ಗದ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆ ನೀಡಿದ ಮೇರು ಸಾಹಿತಿ ಹಾಗೂ ಪತ್ರಕರ್ತ ಪದ್ಮಭೂಷಣ ಡಾ ಡಿವಿ ಗುಂಡಪ್ಪ ಅವರ ಪುಣ್ಯತಿಥಿ ಹಿನ್ನೆಲೆ ನಾಡಿನ ವಿವಿಧೆಡೆ ಶ್ರದ್ಧಾಸುಮನ ಅರ್ಪಿಸಲಾಯಿತು. ಧೈರ್ಯ, ತ್ಯಾಗ, ನ್ಯಾಯ ಮತ್ತು ಮಾನವೀಯ ಮೌಲ್ಯಗಳ ಸಾಕಾರ ರೂಪ ಗುರು ಗೋವಿಂದ್ ಸಿಂಗ್ ಜಿ ಅವರ ಸ್ಮರಣಾ ದಿನದ ಅಂಗವಾಗಿ ಧಾರವಾಡದ ಗುರುದ್ವಾರ ಸೇರಿದಂತೆ ವಿವಿಧೆಡೆ ಪ್ರಾರ್ಥನಾ ಸಭೆಗಳನ್ನು ಶ್ರದ್ಧಾಳುಗಳು ಕೈಗೊಂಡರು. ಸದಾ ಕೆಲಸದಲ್ಲಿ ತೊಡಗಿರುವ ನಿಮ್ಮ ಕಣ್ಣುಗಳನ್ನು ಪ್ರೀತಿಸಿ ಎಂಬ ಧ್ಯೇಯದೊಂದಿಗೆ ಇಂದು ಅಕ್ಟೋಬರ್ 2ನೇ ಗುರುವಾರ ವಿಶ್ವ ದೃಷ್ಟಿ ದಿನ ಆಚರಿಸಲಾಗುತ್ತಿದೆ. ಕಣ್ಣಿನ ಆರೋಗ್ಯದ ಕುರಿತು ನೇತ್ರದಾನದ ಬಗ್ಗೆ ಜನಜಾಗೃತಿ ಜಾಥಾಗಳು ಆಯೋಜಿತವಾಗಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ ನಿನ್ನೆ ಅಕ್ಟೋಬರ್ 7ನೇ ತಾರೀಖಿನಂದು ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದರು. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆ ಈ ಸುದೀರ್ಘ ಪಯಣದ ಮೂಲಾಧಾರ. ವಿಕಸಿತ ಭಾರತ 2047ಕ್ಕೆ ಅಭಿವೃದ್ಧಿ ಹೊಂದಿದ ಭಾರತದ ಗುರಿ ಸಾಧನೆಗೆ ವಿ ವಿಲ್ ಡೂ ಇಟ್, ನಾವು ಸಾಧಿಸಿ ತೋರಿಸುತ್ತೇವೆ ಎಂಬ ಹೊಸ ಘೋಷವಾಕ್ಯದೊಂದಿಗೆ 5 ಮಹತ್ವದ ಸಂಕಲ್ಪಗಳನ್ನು ಘೋಷಿಸಿ ಜೊತೆಯಾಗಿ ಕೆಲಸ ಮಾಡೋಣ ಎಂದು ಪ್ರಧಾನಮಂತ್ರಿ ಕರೆ ನೀಡಿದ್ದಾರೆ. ಅಯೋಧ್ಯೆಯ ರಾಮಮಂದಿರ ನಾಗರಿಕತೆ ಜಾಗೃತಿಯ ಪುನರುತ್ಥಾನದ ಭಾಗವಾಗಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆ ಬಳಿಕ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಗೊಂಡು ಕೋಟ್ಯಂತರ ಶ್ರದ್ಧಾಳುಗಳ ಕನಸು ನನಸಾಗಿದೆ. 1992ರಲ್ಲಿ ಕರಸೇವಕರಾಗಿ ಪಾಲ್ಗೊಂಡಿದ್ದ ಧಾರವಾಡದ ರವಿ ರಾಮಚಂದ್ರ ಯಲಿಗಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
1: 1992ರೊಳಗೆ ರಾಮ ಜನ್ಮಭೂಮಿಯಲ್ಲಿರುವಂತ ವಿವಾದಿತ ಕಟ್ಟಡವನ್ನು ನೆಲಸಮ ಮಾಡುವಂತ ಕಾರ್ ಸೇವೆಯಲ್ಲಿ ನಾನು ಭಾಗವಹಿಸಿದ್ದೆ. ಒಂದು ವಾರ ಮೊದಲೇ ಹೋಗಿ ಆ ಕಾರ್ ಸೇವೆ ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡಿದ್ದೆ. ಸುಮಾರು 5 ಲಕ್ಷ ಕಾರ್ ಸೇವಕರು ಸ್ವತಃ ಕೈಯಿಂದ ಅದನ್ನು ಕೆಡವಿ ನೆಲಸಮ ಮಾಡಿ ಅಲ್ಲಿ ಬಿದ್ದಿರುವಂತಹ ಮಣ್ಣನ್ನು ತೆಗೆದುಹಾಕಿ ರಾಮಲಾಲನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿ ಬಂದಂತ ವಿಷಯ ಇವತ್ತು ಇತಿಹಾಸ. ನೀವು ನೆಲಸಮ ಮಾಡಿ ಬಂದ್ರಿ, ಅದನ್ನ ಗುಡಿ ಕಟ್ಟವ್ರು ಯಾರು ಅಂತೇಳಿ ನಮ್ಮ ಆಯುಷ್ಯದೊಳಗೆ ನಾವು ಅದನ್ನ ಕಟ್ಟಡವನ್ನ ನೆಲಸಮ ಮಾಡಿ ಸ್ವಚ್ಛಗೊಳಿಸಿದೀವಿ. ಮುಂದಿನ ಪೀಳಿಗೆಯವರು ಅಲ್ಲಿ ದೇವಸ್ಥಾನವನ್ನ ಕಟ್ತಾರೆ ಅಂತೇಳಿ. ಆದರೆ ದೈವಿಚ್ಛನೆ ಬೇರೆ ಇತ್ತು. ಪ್ರಧಾನಮಂತ್ರಿಯಾಗಿ ಮಾನ್ಯ ಶ್ರೀ ಮೋದಿಜಿ ಅವರು ಅಧಿಕಾರಕ್ಕೆ ಬಂದರು, ಸುಪ್ರೀಂ ಕೋರ್ಟ್ನ ಆಜ್ಞೆ ಪ್ರಕಾರ ದೇವಸ್ಥಾನವನ್ನ ಕಟ್ಟಿದೀವಿ. ರೈಲ್ವೆ ಮುಖಾಂತರ ಸಂಪೂರ್ಣವಾಗಿ ರಾಜಸ್ಥಾನ ಮತ್ತು ಕರ್ನಾಟಕದಿಂದ ಕಲ್ಲುಗಳು ಏನು ಅಯೋಧ್ಯಕ್ಕೆ ಬಂದು ರಾಮ ಮಂದಿರ ನಿರ್ಮಾಣಕ್ಕೆ ಬಹಳ ಸುಲಭವಾದಂತಹ ಕೆಲಸ ಆಯಿತು.
0: ವಿಶ್ವ ಅಂಚೆ ದಿನದ ಅಂಗವಾಗಿ ನಾಳೆಯಿಂದ 1 ವಾರ ಕಾಲ ಅಂಚೆ ಇಲಾಖೆ ವಿಶೇಷ ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಆಯೋಜಿಸಲಿದೆ. 12ನೇ ತಾರೀಕು ಅಂಚೆ ಚೀಟಿ ಸಂಗ್ರಹಣಾ ದಿನ ಹಾಗೂ 13ರಂದು ಆರ್ಥಿಕ ಒಳಗೊಳ್ಳುವಿಕೆ ನಾಗರಿಕ ಕೇಂದ್ರಿತ ಸೇವೆಗಳ ದಿನವನ್ನಾಗಿ ಆಚರಿಸಲು ವ್ಯಾಪಕ ಸಿದ್ಧತೆ ಕೈಗೊಂಡಿದೆ ಎಂದು ಅಂಚೆ ಇಲಾಖೆಯ ರಾಜ್ಯ ನಿರ್ದೇಶಕ ಸಂದೇಶ್ ಮಹದೇವಪ್ಪ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಯುವ ಪೀಳಿಗೆ ದುಶ್ಚಟಗಳಿಗೆ ಬಲಿಯಾಗದೆ ದೇಶದ ಏಳಿಗೆಗೆ ಶ್ರಮಿಸುವಂತೆ ದಾವಣಗೆರೆ ವಿಶ್ವವಿದ್ಯಾಲಯದ ಜಿಆರ್ ಹಳ್ಳಿ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ವಿಶೇಷಾಧಿಕಾರಿ ಡಾ ರಾಜೇಂದ್ರ ಪ್ರಸಾದ್ ಮನವಿ ಮಾಡಿದ್ದಾರೆ. ಚಿತ್ರದುರ್ಗದ ಜ್ಞಾನಗಂಗೋತ್ರಿ ಕೇಂದ್ರದಲ್ಲಿ ನಶೆಮುಕ್ತ ಭಾರತ ಹಾಗೂ ಕರ್ನಾಟಕ ಮುಕ್ತಿ ಪ್ರತಿಜ್ಞಾ ಮಹಾ ಅಭಿಯಾನದಲ್ಲಿ ಅವರು ಮಾತನಾಡಿದರು. ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಂಚಾಲಕಿ ರಶ್ಮಿ ಪಾಲ್ಗೊಂಡಿದ್ದರು. ಬಹುಭಾಷಾ ನಟ ನಾಮ್ ಫೌಂಡೇಶನ್ ಸಂಸ್ಥಾಪಕ ನಾನಾ ಪಾಟೇಕರ್ ಎಂದೇ ಖ್ಯಾತರಾದ ವಿಶ್ವನಾಥ್ ಪಾಟೇಕರ್ ಇಂದು ಬೆಳಗಿನ ಜಾವ ಗೋವಾ ನಿವಾಸದಲ್ಲಿ ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಟೆರಿಟೋರಿಯಲ್ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದ ನಾನಾ ಪದ್ಮಶ್ರೀ ಪುರಸ್ಕೃತರು. ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಜಪಾನ್ನಲ್ಲಿ ಇತ್ತೀಚೆಗೆ ಸಮಾರೋಪಗೊಂಡ ಏಷ್ಯಾ ಕ್ರೀಡಾಕೂಟದ ಗಾಲ್ಫ್ ಕ್ರೀಡೆಯಲ್ಲಿ ಚಿನ್ನದ ಪದಕ ಗೆದ್ದ ಮೈಸೂರಿನ ಗಾಲ್ಫರ್ ಪ್ರಣವಿ ಅರಸ್ ಅವರು ಮೈಸೂರಿಗೆ ಆಗಮಿಸಿದ ಹಿನ್ನೆಲೆ ಭವ್ಯ ಸ್ವಾಗತ ದೊರೆಯಿತು. ತುಮಕೂರಿನ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಿನ್ನೆ ಮುಕ್ತಾಯಗೊಂಡ ರಾಜ್ಯಮಟ್ಟದ ಕಿರಿಯರ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ 18 ವರ್ಷದೊಳಗಿನ ಬಾಲಕಿಯರ 400 ಮೀಟರ್ ಓಟದಲ್ಲಿ 55 ಸೆಕೆಂಡುಗಳಲ್ಲಿ ಗುರಿ ತಲುಪಿ ಕೂಟ ದಾಖಲೆ ನಿರ್ಮಿಸಿದರು. ಈವರೆಗೆ ಒಟ್ಟು 8 ಕೂಟ ದಾಖಲೆಗಳು ನಿರ್ಮಾಣವಾಗಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
2: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
7: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತನ್ನು ಹೊಡೆದಿರು.

ಮುಂದಿನ ಗೀತೆ ಎನ್ ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

0: ನಾತರೆ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನಿಗೆ 17 ವರ್ಷ ತುಂಬಿ ಪಂಡಿತ ಬೇರೆ ಇಡ್ದು ಮಿತ್ರದ ತಿರ್ತು ಹೋದ್ದು ಎನ್ನ ಬೇರೆ ಮೂಲ ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂಚ ದೇಶಾಯೋಧ್ಯ ಮಂತ್ರಿ ನಾತರ ಲವಲಿ ಬೊಂಡ ಬರ್ಲಿ ಲೇಡಿ ನೀನಾದ ಏನ ಹೇಳೋದಿಲ್ಲ ನಿಖಿಲ ಹೇಳಿ
1: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
2: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೆ?
3: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
2: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ದಿಲ್ ಕಿ ಆವಾಜ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರ್ ಡಿ ಬರ್ಮನ್ ಸಂಗೀತ ಸಂಯೋಜನೆಯ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕಾಟಿ ಪತಂಗ ಚಿತ್ರದ ಗೀತೆ. ಈ ಹಾಡಿನ ಸಾಹಿತ್ಯ ಆನಂದ್ ಬಕ್ಷಿ, ಗಾಯಕರು ಕಿಶೋರ್ ಕುಮಾರ್.

ಈ ಗೀತೆಗಳಿಗೆ ಸಂಗೀತ ಸಂಯೋಜಿಸಿದವರು ಆರ್ ಡಿ ಬರ್ಮನ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

0: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
1: ರೇಡಿಯೋ ನಿನಾದ 90.4 FM ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
2: ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
3: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಇಲ್ಲವೇ ಕಾಲ್ ಮಾಡಿ.
2: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮೆಲುಗುವೆನಿ.
1: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮ ಮನಸ್ಸಿಗೆ ಮಧುರ ಸಂಗೀತದ ಸ್ಪರ್ಶ ನೀಡಲು ನಿಮ್ಮ ನೆಚ್ಚಿನ ಚಿತ್ರಗೀತೆ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಣವ.

ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಸಂಗೀತ ಒಂದು ಸಂಗಾತಿಯಿಂದಾಗಿ ಕೆಲವೊಮ್ಮೆ ಅದು ನಮ್ಮ ನೆನಪುಗಳನ್ನು ತಾಜಾ ಮಾಡುತ್ತದೆ, ಕೆಲವೊಮ್ಮೆ ಮನಸ್ಸಿಗೆ ಸಾಂತ್ವನ ನೀಡುತ್ತದೆ, ಮತ್ತೊಮ್ಮೆ ಹೊಸ ಉತ್ಸಾಹವನ್ನು ತುಂಬುತ್ತದೆ. ಇಂದಿನ ಕಾರ್ಯಕ್ರಮದಲ್ಲಿ ಹಳೆಯ ಗೀತೆಯ ಮಮತೆಗೂ ಇಂದಿನ ಆಧುನಿಕ ಮೆಲೋಡಿಗಳ ಹೊಸತನಕ್ಕೂ ನಡುವೆ ಒಂದು ಸುಂದರ ಪಯಣದ ಜೊತೆಗೆ ಹಳೆಯ ನೆನಪುಗಳು ಮತ್ತು ಹೊಸ ಭಾವನೆಗಳನ್ನು ಎರಡನ್ನೂ ಸೇರಿಸಿಕೊಂಡು ನಿಮಗಿಷ್ಟವಾಗುವಂತೆ ಸಿದ್ಧಪಡಿಸಲಾಗಿದೆ ಎಂಬ ನಂಬಿಕೆ ನನ್ನದು. ಹಾಗಾದರೆ ನಿಮ್ಮ ಮನಸ್ಸನ್ನು ಸಂಗೀತದ ಅಲೆಯಲ್ಲಿ ತೇಲಾಡಿಸೋಣವೇ. ಇದೀಗ ಮೊದಲನೆಯದಾಗಿ ಮನಸ್ಸಿಗೆ ಎನರ್ಜಿ ತುಂಬುವ ಒಂದು ಹಾಡನ್ನು ಕೇಳೋಣ. ಗಂಡನ ಮನೆ ಚಿತ್ರದ ಈ ಹಾಡಿಗೆ ಧ್ವನಿ ನೀಡಿದ್ದಾರೆ ರಮೇಶ್ ಚಂದ್ರ. ಈ ಹಾಡಿನ ಸಂಗೀತ ಮತ್ತು ಸಾಹಿತ್ಯ ರಚನೆ ಎಸ್ ಮಹೇಂದರ್.

ಇದೀಗ ಪ್ರೀತಿಗಾಗಿ ಚಲನಚಿತ್ರದ ಕೆಎಸ್ ಚಿತ್ರ ಪ್ರಸನ್ನ ಹಾಗೂ ಎಸ್ ಎ ರಾಜಕುಮಾರ್ ಹಾಡಿರುವ ಗೀತೆ. ಸಂಗೀತ ನೀಡಿದ್ದಾರೆ ಎಸ್ ಎ ರಾಜಕುಮಾರ್. ಸಾಹಿತ್ಯ ಕೆ ಕಲ್ಯಾಣ್. ಕುಟುಂಬದ ಸಂತೋಷ ಪ್ರೀತಿ ಸಿಹಿ ಕ್ಷಣಗಳನ್ನು ಹೊತ್ತು ತಂದಿರುವ ಈ ಸುಂದರ ಗೀತೆ ನಿಮಗಾಗಿ.

ಅಂತ ಕೇಳಿ ಪ್ರೀತಿಯ ಮೊದಲ ಅನುಭವಗಳನ್ನು ಸೊಗಸಾಗಿ ಮೂಡಿಸುವ ಮೊದಲ ಸಲ ಚಿತ್ರದ ಒಂದು ಮಧುರ ಗೀತೆ. ಶ್ರೀನಿವಾಸ್ ಮತ್ತು ಸುನಿತಾ ಉಪಾದೃಷ್ಟ ಅವರು ಹಾಡಿರುವ ಈ ಹಾಡಿಗೆ ಸಂಗೀತ ವಿ ಹರಿಕೃಷ್ಣ ಮತ್ತು ಸಾಹಿತ್ಯ ರಚಿಸಿದ್ದಾರೆ ವಿ ನಾಗೇಂದ್ರ ಪ್ರಸಾದ್.

ಈಗ ಜೀವನದ ಅರ್ಥವನ್ನು ಸುಂದರವಾಗಿ ಹೇಳುವ ಒಂದು ಆಧುನಿಕ ಗೀತೆಯನ್ನು ಕೇಳೋಣ. ಜೀವನವೇ ನಾಟಕ ಸಮ್ಯ ಚಿತ್ರದ ಈ ಹಾಡಿಗೆ ಮನವೊಟ್ಟುವ ಧ್ವನಿ ನೀಡಿದ್ದಾರೆ ಸಿದ್ಧಾರ್ಥ ಬೆಳ್ಮಣ್ಣು. ಸಂಗೀತ ನೀಡಿದ್ದಾರೆ ಅತಿಶಯ್ ವೇದಾಂತ್ ಜೈನ್. ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್. ಜೀವನದ ನಿಜವಾದ ಮೌಲ್ಯಗಳನ್ನು ಸ್ಪರ್ಶಿಸುವ ಈ ಹಾಡು ಇದೀಗ ನಿಮಗಾಗಿ.

ಕೊನೆಯದಾಗಿ ಪ್ರೀತಿ ಭಾವನೆ ಮತ್ತು ಮನಸ್ಸಿನ ನಾಜುಕಾದ ಕ್ಷಣಗಳನ್ನು ಹೊತ್ತು ತಂದಿರುವ ಈ ಗೀತೆ ಕೇಳೋಣ. ಲವ್ವೇ ಪಾಸಾಗಲಿ ಚಿತ್ರದ ಈ ಹಾಡಿಗೆ ಅದ್ಭುತವಾದ ಸಂಗೀತ ಮತ್ತು ಸಾಹಿತ್ಯವನ್ನು ನೀಡಿದ್ದಾರೆ ಹಂಸಲೇಖ.

ಇದೀಗ ಈ ಮಧುರ ಸಂಗೀತದ ಪಯಣ ಇಲ್ಲಿಗೆ ಮುಕ್ತಾಯವಾಗಿದೆ. ಸಂಗೀತ ಎಂದಿಗೂ ಕಲಾತೀತ, ಅದು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೊತೆಯಲ್ಲೇ ಇರುತ್ತದೆ. ಇಂದಿನ ಈ ಕಾರ್ಯಕ್ರಮ ನಿಮ್ಮ ದಿನವನ್ನು ಇನ್ನಷ್ಟು ಸುಂದರಗೊಳಿಸಿತೆಂದು ಆಶಿಸುತ್ತಾ ಮತ್ತೆ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ಹೊಸ ಗೀತೆಗಳೊಂದಿಗೆ ಭೇಟಿಯಾಗೋಣ ಎನ್ನುತ್ತಾ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಚನ್ನಮಣದ ನಾದ ತರಂಗ. ಶುಭ ದಿನ.

0: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
1: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
2: ಎಲ್ರಿಗೂ ನಮಸ್ಕಾರ, ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
3: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
4: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
3: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
4: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
3: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
4: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
3: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
4: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
5: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
6: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
7: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
8: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 ಎಫ್ಎಂ ನಿಂದ ಈ ಜಾಗೃತಿ ಸಂದೇಶ.
9: ಮಾತೆರೆಗ್ಲ ಸೊಲ್ಮೆಲು ಯಾನ್ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ, SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇಂದ್ರೆ ಕಿರಣ್ ದಿಪ್ಪುಲೆ, ರೇಡಿಯೋ ನಿನಾದ 90.4.

ಮಾತಾಡ ನಮಸ್ಕಾರ, ಏನ್ ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಹದಿನೇಳು ವರ್ಷ ತುಂಬ ಪಂಡಿತ ಬೇರೆ ಇರ್ದು ಮಿತ್ರದ ತಿರ್ತು ಹೋದ್ದು ಬೇರೆ ಮೊಳ್ಳು ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂತ ದಸಾಯ ಮಂತ್ರಿ ಮಾತಾಡಲ ಬರ್ಲಿ ಬೊಂಡ ಬರ್ಲಿ ಬೇಡ ನೀನಾದ ಏನ ಕೇಳೋದಿಲ್ಲ ನಿಖಿಲ್ಲ ಕೇಳಲಿ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನ ಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.